0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಅಂದುಕೊಂಡಂತೆ ಆಗಿದ್ದರೆ ಮಹಾಕಾವ್ಯಗಳಾದ ಮಹಾಭಾರತ ಮತ್ತು ರಾಮಾಯಣ ಇರುತ್ತಿರಲಿಲ್ಲ, ನಮ್ಮ ಬದುಕು ಕೂಡ ಇದಕ್ಕೆ ಹೊರತಾಗಿಲ್ಲ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 to 6:50 ಸಂಗೀತ ಸುಧಾ, ಕನ್ನಡ ಭಕ್ತಿಗೀತೆಗಳ ಕಾರ್ಯಕ್ರಮ 6:50 to 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 to 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ 7:15 to 7:30 ಸಂಸ್ಕೃತಂ ವದಾಮಹ 7:30 to 8:00 ಭಕ್ತಿಮಯ ಸಕಾಳ್, ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 to 9:30 ವಿಶೇಷ ಕಾರ್ಯಕ್ರಮಗಳು 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 to 1:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ನಮಸ್ಕಾರ. ಭಗವಂತನ ಮೇಲೆ ನಮಗಿರುವ ನಂಬಿಕೆಯು ಬದುಕಿನ ಹೊಸ ದಾರಿಯಲ್ಲಿ ನಡೆಯಲು ಹಾದಿಯಾಗುತ್ತೆ. ದೈವ ನಂಬಿಕೆ, ದೈವ ಆರಾಧನೆ ನಮ್ಮ ಸಂಸ್ಕೃತಿಯ ಭಾಗ. ಇದೀಗ ಪ್ರಸಾರವಾಗಲಿದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಸಾಯಿನಾಥನೇ ಮಹಾಗುರು ನೀನಯ್ಯ ಬಾರೋ ಬಾಬನೇ ನೀ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಸಾಯಿನಾಥ ನಮಿಸುವೆ ನಿನ್ನಲ್ಲಿ ಶಿರಭಾಗಿನ ನಮಿಸುವೆ.

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ರಾಘವೇಂದ್ರನೇ ಪರಮ ಪೂಜ್ಯನೆ, ನಿತ್ಯ ಮಂಗಳ ನಿನಗೆ ವಂದನೆ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಗುರುರಾಜ ತಮ್ಮ ನಾಮವೇ ಕಂಡೆ ನೆಮ್ಮದಿ ಶ್ರೀ ರಾಘವೇಂದ್ರ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ಮನಸೆ ಭಜಿಸು ಗುರುಚರಣ ದುಸ್ತರ ಪವ ಸಾಗರ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸುವವರು ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಶಿವಾಲಯದ ಅರ್ಚಕರಾದಂತಹ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು. ಚ ಹಿರೇಮಠ್.
1: ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಶಿವಲಿಂಗೇಶ್ವರಾಯ ನಮಃ. ವೇಣುದನಿಯ ಎಲ್ಲ ಸ್ತೋತ್ರಗಳಿಗೂ ನಮಸ್ಕಾರಗಳು. ಶಿವಪಂಚಾಕ್ಷರಿ ಮಂತ್ರ, ಈ ಐದಕ್ಷರ ಮಂತ್ರ ನಿಮ್ಮನ್ನು ನರಕದಿಂದಲೂ ಪಾರಾಗಿಸಬಹುದು. ಶಿವಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದರೆ ಮನಸ್ಸು, ದೇಹ ಮತ್ತು ಆತ್ಮ ಶುದ್ಧವಾಗುವುದು ಹಾಗೂ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೀಡುವ ಶಿವಪಂಚಾಕ್ಷರಿ ಮಂತ್ರದ ಪ್ರಯೋಜನ ತಿಳಿದರೆ ಖಂಡಿತ ನೀವು ಪಠಿಸುವಿರಿ. ಶಿವಪಂಚಾಕ್ಷರಿ ಮಂತ್ರ, ಈ ಐದಕ್ಷರ ಮಂತ್ರ ನಿಮ್ಮನ್ನು ನರಕದಿಂದಲೂ ಪಾರಾಗಿಸಬಲ್ಲದು. ಮಹಾಮೃತ್ಯುಂಜಯ ಮಂತ್ರ, ಓಂ ನಮ ಶಿವಾಯ ಮಂತ್ರ ಇವೆರಡೂ ಸನಾತನ ಧರ್ಮದಲ್ಲಿ ಮಹಾರುದ್ರನಿಗೆ ಅರ್ಪಿತವಾದ ಪವಿತ್ರ ಮಂತ್ರಗಳಾವಿಗೆ. ಓಂ ನಮ ಶಿವಾಯ ಮಂತ್ರವು ಸೆಕೆಂಡಿಗೆ ಹಲವಾರು ಧ್ವನಿ ತರಂಗಗಳನ್ನು ಉತ್ಪಾದಿಸುತ್ತದೆ. ಈ ಅಲೆಗಳನ್ನು ಮಾನವ ಬುದ್ಧಿಮತ್ತೆಯ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ. ಧ್ಯಾನದ ಸಮಯದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನಿಧಾನವಾಗಿ ಜಪಿಸುವುದರಿಂದ ಸಾಮರಸ್ಯ ಮತ್ತು ಏಕಾಗ್ರತೆ ಮತ್ತು ಶಕ್ತಿಯನ್ನು ನೀಡುತ್ತದೆ. ಋಗ್ವೇದ ಮಹಾರುದ್ರನನ್ನೇ ಸರ್ವಸ್ವ ಎಂದು ವ್ಯಾಖ್ಯಾನಿಸಿದೆ. ಶಿವನ ಕುರಿತು ನಿಜ ಭಕ್ತಿಯಿಂದ ಮಂತ್ರವನ್ನು ಜಪಿಸಿದರೆ ಅವನ ಮನಸ್ಸು, ದೇಹ ಮತ್ತು ಆತ್ಮವು ಹಗುರವಾಗುತ್ತದೆ. ತಮ್ಮ ಬದುಕಿನ ಆಯಾಮಗಳನ್ನು ಸಹ ಬದಲಾಯಿಸಬಹುದು. ಈ ಮಂತ್ರದಿಂದ ತ್ರಿಮೂರ್ತಿಗಳು ಮುಕ್ತಾಯದ ಭಾಗವೆಂದು ಪರಿಗಣಿಸಲಾದ ಶಿವನನ್ನು ಕೇಂದ್ರೀಕರಿಸುತ್ತದೆ. ಇದರಲ್ಲಿ ಬ್ರಹ್ಮ ಮತ್ತು ವಿಷ್ಣು ಸೇರಿದ್ದಾರೆ. ಮಂತ್ರದ ಪುರಾಣಾವರ್ತನೆಯಿಂದ ಮಂತ್ರದ ಕೊನೆಯ ಉಚ್ಚಾಂಶವು ಶಿವ ಪ್ರಜ್ಞೆಯ ದ್ವಾರವಾಗಿದ್ದು ಅಂತ್ಯದಲ್ಲಿ ಹೊಸ ಆರಂಭಕ್ಕೆ ಚಲಿಸುತ್ತದೆ. ಓಂ ನಮ ಶಿವ ಎನ್ನುವ ಮಂತ್ರದಲ್ಲಿ ಓಂಕಾರವು ಪಂಚಾಕ್ಷರಿ ಮಂತ್ರದ ಭಾಗವಾಗಿದೆ. ನಮ ಶಿವ ಎಂಬುದು ಭೌತಿಕ ಪ್ರಪಂಚದ ಐದು ಅಗತ್ಯ ಅಂಶಗಳನ್ನು ಒಳಗೊಂಡಿದೆ. ಋಷಿ ಮುನಿಗಳು ಕೂಡ ಓಂ ನಮ ಶಿವ ಮಂತ್ರದ ಸಂಬಂಧ ಓಂ ನಮ ಶಿವ ಎನ್ನುವ ಮಂತ್ರದ ಪಠನ ದೇಹಕ್ಕೆ ಅತೀಂದ್ರಿಯ ಬದಲಾವಣೆಗಳನ್ನು ತರುತ್ತದೆ. ಈ ಓಂ ನಮ ಶಿವಾಯ ಪ್ರಪಂಚದಾದ್ಯಂತ ಋಷಿಮುನಿಗಳು ಶುಭ ಮಂತ್ರವನ್ನು ಪಠಿಸುವುದರಲ್ಲಿ ನಿರತರಾಗಿದ್ದಾರೆ. ಬಹಳ ಜನ ಇದನ್ನು ಋಷಿಮುನಿಗಳು ಪಠನ ಮಾಡ್ತಾರ. ಸಾಮರ್ಥ್ಯವನ್ನು ಅನಂತ ಮಟ್ಟಕ್ಕೆ ಹೆಚ್ಚಿಸಿಕೊಂಡಿದ್ದಾರೆ. ಅವರ ಸಾಮರ್ಥ್ಯಗಳನ್ನು ಹೆಚ್ಚಿಗೆ ಯೋಗಿಗಳು ಪ್ರಕೃತಿ ಅಥವಾ ಭವ್ಯವಾದ ಶಕ್ತಿ ಹರುವಿನ ಅಸ್ತಿತ್ವದ ಪ್ರಾಥಮಿಕ ಸ್ವರೂಪದೊಂದಿಗೆ ತಮ್ಮನ್ನು ಸಂಪರ್ಕಕೊಂಡಿದ್ದಾರೆ. ಶಕ್ತಿದೇವಿ ಕೂಡ ಈ ಹರಿವಿನಲ್ಲಿ ವಾಸಿಸುತ್ತಾಳೆ ಮತ್ತು ನಿಮ್ಮನ್ನು ಶಿವನ ಬಳಿಗೆ ಕರೆದೊಯ್ಯುತ್ತಾಳೆ. ಇದು ನೈಜತೆಗಳ ಆಧಾರದ ಮೇಲೆ ಯೋಗಿಗಳ ಗಮನಾರ್ಹ ಪ್ರಾಚೀನ ವಿಜ್ಞಾನವಾಗಿದೆ. ಸರಿಯಾಗಿ ಜಪಿಸಿದರೆ ಶಿವನೊಂದಿಗೆ ಸಂಪರ್ಕ ಹೊಂದಲು ಮಂತ್ರವು ಸಹಾಯ ಮಾಡುತ್ತದೆ. ಶಿವನೊಂದಿಗೆ ಸಂಪರ್ಕ ಸಾಧನೆ ಮಾಡಬೇಕೆಂದರೆ ಗುಣಪಡಿಸುವ ಕ್ರಮಕ್ಕೆ ಹೋಗುವುದು ಇದು ಶಾಶ್ವತ ಆನಂದದ ಅಂತಿಮ ಸ್ಥಿತಿ. ಶಿವನು ಯಾವುದೇ ಪ್ರಾರಂಭ ಮತ್ತು ಅಂತ್ಯವನ್ನು ಹೊಂದಿದವನಲ್ಲ. ಎಲ್ಲವನು ಅವನಿಂದ ಹೊರಹೊಮ್ಮುತ್ತದೆ ಮತ್ತು ಕೊನೆಯಲ್ಲಿ ಅವನಲ್ಲಿ ಕರಗುತ್ತದೆ. ಆದ್ದರಿಂದ ಶಿವ ಅನನ್ಯ, ಶಿವನಂತೆ ಯಾರೂ ಇಲ್ಲ. ಅಮರ, ಅಜಯ, ಶ್ರೇಷ್ಠ, ಅಘೋರಿ, ಅನಂತ ಸರ್ವಜ್ಞ, ಶ್ರೇಷ್ಠ ಪರಿವರ್ತಕ, ಆದಿಪುರುಷ ಈ ಶಿವ. ಓಂ ನಮ ಶಿವಾಯ ಮಂತ್ರ ಜಪಿಸಿ ಮಾಡೋದ್ರಿಂದ ಆಗುವ ಲಾಭಗಳೇನಪ್ಪಾ ಅಂತಂದ್ರೆ ಮೋಕ್ಷ ಪಡೆಯುವ ನಿಮ್ಮ ಆಲೋಚನೆಗಳನ್ನು ಸ್ಥಿರಗೊಳಿಸುತ್ತದೆ. ಓಂ ನಮ ಶಿವಾಯ ಮಂತ್ರ ಪಠನವು ಕೇವಲ ಮೋಕ್ಷ ನೀಡುವ ಮಂತ್ರವಲ್ಲ, ಇದು ನಮ್ಮ ಆಂತರಿಕ ಆಲೋಚನೆಗಳ ಪ್ರಕ್ರಿಯೆಯನ್ನು ಸಹ ಪ್ರಬುದ್ಧಗೊಳಿಸುತ್ತದೆ ಮತ್ತು ನರಕಗಳ ರಕ್ತ ಪರಿಚಲನ ಸುಧಾರಿಸುತ್ತದೆ. ವೈದ್ಯಕೀಯ ಪಥದಲ್ಲಿ ಕೂಡ ಈ ಪರಿಕಲ್ಪನೆಯನ್ನು ನೈರೋಪ್ಲಾಸ್ಟಿಕ್ ಎಂದು ಕರೆಯಲಾಗುತ್ತದೆ. ಮಂತ್ರದ ಶಕ್ತಿ ಎಷ್ಟಿದೆ ಎಂದರೆ ಯಾರಾದರೂ ಓಂ ನಮ ಶಿವ ಎನ್ನುವ ಮಂತ್ರವನ್ನು ಜಪಿಸಿದಾಗ ಆ ಕ್ಷಣದಲ್ಲಿ ಅವನು ಅಘೋರಿ ಆಗುತ್ತಾನೆ. ಅಘೋರಿ ಎಂದರೆ ವಿಪರೀತವಲ್ಲದವನು. ಶಿವನು ನಿಮ್ಮ ಹೃದಯದೊಳಗೆ ಬೆಳಕು ಅನುಭವಿಸುವಂತವನು ಮಾಡುತ್ತಾನೆ. ಮನಸ್ಸಿನ ಉಪಪ್ರಜ್ಞೆಯಿಂದ ಜಾಗೃತಗೊಳ್ಳುವನು. ಮನುಷ್ಯನಲ್ಲಿರ್ತಕ್ಕಂಥ ಗಮನಾರ್ಹವಾದ ಕಂಪನವು ಮನಸ್ಸಿನ ಉಪಪ್ರಜ್ಞೆ ಭಾಗದಲ್ಲಿ ಹುಟ್ಟುತ್ತದೆ. ಅದು ಆಂತರಿಕ ಭಾವಪರವಶತೆಯ ಭಾವನೆಯನ್ನು ನೀಡುತ್ತದೆ. ಓಂ ನಮ ಶಿವಾಯ ಮಂತ್ರವು ದೈವಿಕ ಮಂತ್ರದ ನಿರಂತರ ಪುನರಾವರ್ತನೆಯ ದೀರ್ಘಕಾಲ ಸಂತೋಷ ಪಡಿಸುತ್ತದೆ. ಇಂದ್ರಿಯಗಳು ಮನಸ್ಸಿಗೆ ನೆಮ್ಮದಿಯನ್ನು ನಿಯಂತ್ರಣದಲ್ಲಿ ಬರುತ್ತವೆ. ಓಂ ನಮ ಶಿವಾಯ ಮಂತ್ರವು ಸಂವೇದನಾ ಮತ್ತು ಆತಂಕಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇಂದ್ರಿಯಗಳ ನಿಯಂತ್ರಣಕ್ಕೆ ನೆರವಾಗುತ್ತದೆ. ಕಾಮ ಪ್ರಚೋದನೆಗೆ ದೇವತೆಗಳು ಕೂಡ ಕಾಮದೇವ ನಿಮ್ಮ ಮೇಲೆ ಪ್ರಭಾವ ಬೀರುವುದಿಲ್ಲ. ಓಂ ನಮ ಶಿವಾಯ ನಿಮ್ಮ ಮನಸ್ಸಿಗೆ ಶಾಂತತೆಯನ್ನು ನೀಡುತ್ತದೆ. ಶಿವನು ಚಂದ್ರನ ಅರ್ಧ ಚಂದ್ರಾಕಾರವನ್ನು ತನ್ನ ತಲೆಯ ಮೇಲೆ ಹಿಡಿದಿದ್ದಾನೆ. ಇದು ಮಂತ್ರ ಪಠನದ ನಂತರ ದೇಹದ ಮೇಲೆ ಪರಿಣಾಮ ಬೀರುತ್ತದೆ. ಯಾರಾದರೂ ಓಂ ನಮ ಶಿವಾಯ ಜಪವನ್ನು ಪ್ರಾರಂಭಿಸಿದಾಗ ಅವರ ಮನಸ್ಸು ಶಾಂತವಾಗುತ್ತದೆ. ನಿದ್ರಾಹೀನತೆಗೆ ಸಮಸ್ಯೆಯನ್ನು ನಿವಾರಿಸುವುದು. ಓಂ ನಮ ಶಿವ ಎನ್ನುವ ಮಂತ್ರವು ಮಿದುಳಿನಲ್ಲಿ ಬಂದು ಒಂದು ರಾಸಾಯನಿಕವನ್ನು ಹೆಚ್ಚಿಸುತ್ತದೆ. ಗಾಬಾ ಎನ್ನುವ ರಾಸಾಯನಿಕವು ಸಂತೋಷವನ್ನು ಉಂಟು ಮಾಡುತ್ತದೆ. ಇದರ ಕೊರತೆಯಿಂದ ಮಾನವರಲ್ಲಿ ನಿದ್ರೆ ಕಡಿಮೆಯಾಗುತ್ತದೆ. ಅಂಥ ರಾಸಾಯನಿಕ ಕೊರತೆ ಇರುವ ಜನರು ಯಾವಾಗಲೂ ನಿಷ್ಕಾಸವನ್ನು ಅನುಭವಿಸುತ್ತಾರೆ. ಮಾನವನು ಮೆದುಳಿನ ಮುಂಭಾಗದಲ್ಲಿ ಪ್ರದೇಶವು ಆರ್ಬಿಟೋ ಪ್ರಿಫ್ರಂಟಲ್ ಎಂಬುವ ಕಾರ್ಟೆಲಲ್ಲಿದೆ. ಇದು ನಿರ್ಧಾರಗಳನ್ನು ತೆಗೆದುಕೊಳ್ಳುವ, ಸಮಸ್ಯೆ ಪರಿಹರಿಸುವ ಮತ್ತು ಪ್ರಜ್ಞೆಯನ್ನು ಜಾಗೃತಗೊಳಿಸುತ್ತದೆ. ಮಕ್ಕಳ ಬುದ್ಧಿಶಕ್ತಿಯನ್ನು ಅತಿ ಹೆಚ್ಚಾಗಿಸುತ್ತದೆ. ಓಂ ನಮ ಶಿವಾಯ ಜಪಿಸಿದ ನಂತರ ವಿದ್ಯಾರ್ಥಿಗಳಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಮತ್ತು ಕಡಿಮೆ ಬುದ್ಧಿಶಕ್ತಿಯಿಂದ ನರಳುತ್ತಿದ್ದ ಈ ಮಂತ್ರವನ್ನು ಪಠಿಸಬಹುದು. ಶಿವನ ರಕ್ಷಣೆ ದೊರೆಯುವುದು. ಈ ಓಂ ನಮ ಶಿವಾಯ ಮಂತ್ರವನ್ನು ಜಪಿಸುವುದರಿಂದ ನಿಮಗೆ ಶಾಶ್ವತ ಸಂತೋಷ ಸಿಗುತ್ತದೆ. ಶಿವನು ನಿಮ್ಮ ರಕ್ಷಕನಾಗುತ್ತಾನೆ. ಪ್ರತಿಯೊಂದು ರೀತಿಯ ಭೀತಿ, ಒತ್ತಡ, ಖಿನ್ನತೆ, ಹುಚ್ಚತನವು ನಿಧಾನವಾಗಿ ಮರೆಯಾಗಿ ಪ್ರಾರಂಭಿಸುತ್ತದೆ. ದೈಹಿಕ ಪ್ರಯೋಜನ ಭಯಂಕರವಾಗಿರುತ್ತದೆ. ಓಂ ನಮ ಶಿವಾಯ ಮಂತ್ರವು ಪ್ರಾಣಿಗಳ ಉತ್ಸಾಹ ಮತ್ತು ಅಸಭ್ಯ ವರ್ತನೆಯಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಇದು ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಬೆಳೆಸುತ್ತದೆ. ಅದು ನಿಮ್ಮ ದೇಹದ ಛಾಯಾಪಯಚವನ್ನು ಸುಧಾರಿಸುತ್ತದೆ, ದೇಹದ ವಿಷತ್ವವನ್ನು ಕಡಿಮೆ ಮಾಡುತ್ತದೆ, ಸೌಂದರ್ಯ ಹೆಚ್ಚಿಸುವುದು. ನಿಮ್ಮ ದೇಹ ಮತ್ತು ಚರ್ಮವು ನಿಮ್ಮ ರಂಧ್ರಗಳನ್ನು ಸ್ವಾಭಾವಿಕವಾಗಿ ಬಿಗಿಗೊಳಿಸುವ ಮೂಲಕ ಹೊಳಪನ್ನು ಹೆಚ್ಚಿಸಲು ಪ್ರಾರಂಭಿಸುತ್ತದೆ. ಓಂ ನಮ ಶಿವಾಯ ಪ್ರಬಲ ಮಹಾಮಂತ್ರ. ಕುಂಡಲಿನಿಯಲ್ಲಿ ಯೋಗ ಶಕ್ತಿಗೆ ಸಿದ್ಧಿಗಳನ್ನು ಕೂಡ ಪಡೆಯಲು ನಿರಂತರ 108 ಬಾರಿ ಅಥವಾ ಪುನರಾವರ್ತನೆ ಹೆಚ್ಚು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಕುಂಡಲಿನಿ ಯೋಗದಲ್ಲಿ ಶಕ್ತಿಯನ್ನು ಜಾಗೃತಗೊಳಿಸಲು ಇದು ಸಹಾಯವಾಗಿದೆ. ಓಂ ನಮ ಶಿವಾಯ ಮಂತ್ರದ ಆರೋಗ್ಯ ಪ್ರಯೋಜನಗಳು. ಓಂ ನಮ ಶಿವಾಯ ಮಂತ್ರವು ನಿಮ್ಮ ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಹೃದಯ ಬಡತನವನ್ನು ಸ್ಥಿರಗೊಳಿಸುತ್ತದೆ. ಮಂತ್ರವು ನಿಮ್ಮ ರಕ್ತ ಶುದ್ಧೀಕರಣ ವ್ಯವಸ್ಥೆಯನ್ನು ಹೆಚ್ಚಿಸುತ್ತದೆ. ಮಂತ್ರವು ಜಪಿಸುವುದರಿಂದ ನಿಮ್ಮ ತರ್ಕಬದ್ಧಗೊಳಿಸುವ ಪ್ರಕ್ರಿಯೆಯನ್ನು ಸಹ ಶುದ್ಧೀಕರಿಸುತ್ತದೆ. ಅದು ನಿಮ್ಮ ದೈಹಿಕ ಮತ್ತು ಬೌದ್ಧಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ. ಇದು ಹೃದಯದ ಪಾರ್ಶ್ವವಾಯು ಮತ್ತು ಅಂಗಾಂಗಗಳ ವೈಫಲ್ಯದ ಸಾಧ್ಯತೆಗಳನ್ನು ಅತಿ ಕಡಿಮೆ ಮಾಡುತ್ತದೆ. ಇದು ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಹರಡುತ್ತದೆ. ಮನೆಯಲ್ಲಿ ಶಿವನನ್ನು ಪೂಜಿಸುವುದು ಕುಟುಂಬದಲ್ಲಿ ಸಂತೋಷವನ್ನು ತರುತ್ತದೆ. ಶಿವ ಮತ್ತು ಶಕ್ತಿ ಇಬ್ಬರೂ ಮನೆಯಲ್ಲಿ ಸ್ಥಾಪಿತರಾಗುತ್ತಾರೆ. ನೀವು ಇತರರ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭ ಮಾಡ್ತೀರಿ ಮತ್ತು ಇತರರಿಗೆ ಸಹಾಯ ಹಸ್ತ ಮಾಡುವಂಥ ಶಕ್ತಿ ನಿಮ್ಮಲ್ಲಿ ಬರ್ತದೆ. ಮಕ್ಕಳಲ್ಲಿ ನೈತಿಕ ಮೌಲ್ಯಗಳು ನಿಮ್ಮಲ್ಲಿ ಬೆಳೆಯುತ್ತಿದೆ. ಸಕಾರಾತ್ಮಕ ಕಂಪನಗಳ ಮನೆಯಲ್ಲಿ ಮತ್ತು ಮನೆಯಲ್ಲಿ ವಾಸಿಸುವ ಜನರಿಂದ ಹೊರಸೂಸಲ್ಪಡುತ್ತವೆ. ನಿಮಗೆಲ್ಲರೂ ಸಹಾಯ ಸಹಕಾರ ಮಾಡುವಂಥ ಸನ್ನಿವೇಶವನ್ನು ಓಂ ನಮ ಶಿವಾಯ ಜಪಿಸುವುದರಿಂದ ಆಕರ್ಷಣೀಯ ನಿಯಮವು ನಿಮ್ಮ ಪರವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ಓಂ ನಮ ಶಿವಾಯ ಮಂತ್ರ ಶಕ್ತಿ ಎಂದರೆ ಅದು ನಿಮ್ಮ ಹಿಂದಿನ ಪಾಪಗಳಿಂದ ನಿಮ್ಮನ್ನು ಮುಕ್ತಗೊಳಿಸುವಂತಹ ಶಕ್ತಿ ಕೂಡ ಇರ್ತದೆ. ಹಾಗಾಗಿ ಈ ಓಂ ನಮ ಶಿವಾಯವನ್ನ ತಾವುಗಳೆಲ್ಲ ಭಕ್ತಿಯಿಂದ ಆಚರಿಸಿ ನಾವು ಮಾಡತಕ್ಕಂತ ಎಲ್ಲ ಶಿವನನ್ನು ಆರಾಧಕರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸುತ್ತಾ ಶಿವನನ್ನು ನೀವು ಆರಾಧನೆ ಮಾಡ್ರಿ. ಓಂ ನಮ ಶಿವಾಯ ಜಪವನ್ನು ಮಾಡ್ರಿ. ನೀವು ಮಾಡ್ತಕ್ಕಂಥ ವ್ಯಾಪಾರ, ಉದ್ಯೋಗ ಎಲ್ಲದರಲ್ಲೂ ಆ ಭಗವಂತ ಐರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕ್ಷೇತ್ರಕನಾಗಿ ನಿಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜಯವನ್ನು ತಂದು ಕೊಡಲಿ. ನಿಮ್ಮ ಉದ್ಯೋಗದಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತು ಭರಿತವಾಗಿ ಅನುಗ್ರಹಿಸಲಿ ಅಂಥೇಳಿ ಆ ಶಿವನಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರಗಳು.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಬೆಳಗಾವಿಯ ಕೆಎಲ್ಇ ವಿಶ್ವವಿದ್ಯಾಲಯದ ಶಿವಾಲಯದ ಅರ್ಚಕರಾದಂತಹ ವೇದಮೂರ್ತಿ ಶಂಕರಯ್ಯ ಶಾಸ್ತ್ರಿಗಳು.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮೋ ಭಗವತಿ

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. 15ನೆಯ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿ ಶ್ರೀಕೃಷ್ಣ ಈ ಐಹಿಕ ಜಗತ್ತನ್ನು ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ ಅನ್ನುವ ಥರ ವಿವರಿಸ್ತಾರೆ. ಬೇರುಗಳು ಮೇಲಿರುವ, ರೆಂಬೆಗಳು ಕೆಳಗಿರುವಂತಹ ಅಶ್ವತ್ಥ ವೃಕ್ಷ ಹೊಂದಿದೆ ಅಂತ ಈ ಐಹಿಕ ಜಗತ್ತನ್ನು ಶ್ರೀಕೃಷ್ಣ ಹೀಗೆ ವಿವರಿಸ್ತಾರೆ.

0: ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಅಹೀಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಈ ಮರದ ಕುಡಿಗಳು ಇಂದ್ರಿಯಗಳ ವಸ್ತುಗಳು ಅಂತ ಭಾವಿಸಲಾಗಿದೆ. ಬೇರೆ ಬೇರೆ ಪ್ರಕೃತಿಗಳ ಗುಣಗಳನ್ನು ನಾವು ಬೆಳೆಸಿಕೊಂಡಾಗ ನಾವು ಬೇರೆ ಬೇರೆ ಇಂದ್ರಿಯಗಳನ್ನು ಬೆಳೆಸಿಕೊಳ್ಳುತ್ತೇವೆ. ಇಂದ್ರಿಯಗಳ ಮೂಲಕ ನಾವು ವಿವಿಧ ರೀತಿಗಳ ಇಂದ್ರಿಯ ವಸ್ತುಗಳನ್ನು ಅನುಭವಿಸುತ್ತೇವೆ. ವಿವಿಧ ಇಂದ್ರಿಯ ವಸ್ತುಗಳ ಅನುಭವಕ್ಕೆ ಅಂಟಿಕೊಂಡ ಕಿವಿಗಳು, ಮೂಗು, ಕಣ್ಣುಗಳು ಇತ್ಯಾದಿಯಾದ ಇಂದ್ರಿಯಗಳು ರೆಂಬೆಗಳ ಕೊನೆಗಳಾಗಿವೆ. ಶಬ್ದ, ರೂಪ, ಸ್ಪರ್ಶ ಮೊದಲಾದ ಇಂದ್ರಿಯ ವಸ್ತುಗಳು ಕುಡಿಗಳಾಗಿವೆ. ಪ್ರಿಯ ಅಪ್ರಿಯಗಳು ಸಣ್ಣ ಪುಟ್ಟ ಬೇರುಗಳಾಗಿವೆ. ಇವು ಕಷ್ಟದ ಮತ್ತು ಇಂದ್ರಿಯ ಸುಖದ ವಿವಿಧ ರೂಪಗಳ ಉಪ ಉತ್ಪನ್ನಗಳು. ಪಾಪ ಪುಣ್ಯಗಳ ಪ್ರವೃತ್ತಿಗಳು ಈ ಉಪಬೇರುಗಳಿಂದ ಬೆಳೆಯುತ್ತವೆ ಎಂದು ಭಾವಿಸಲಾಗಿದೆ. ಈ ಉಪಬೇರುಗಳು ಎಲ್ಲ ದಿಕ್ಕುಗಳಲ್ಲೂ ಚಾಚಿಕೊಂಡಿವೆ. ನಿಜವಾದ ಬೇರು ಬ್ರಹ್ಮಲೋಕದಲ್ಲಿದೆ. ಇತರ ಬೇರುಗಳು ಮನುಷ್ಯ ಲೋಕವ್ಯೂಹಗಳಲ್ಲಿವೆ. ಮನುಷ್ಯನು ಹಲವಾರು ಕರ್ಮಗಳ ಫಲಗಳನ್ನು ಮೇಲಿನ ಲೋಕವ್ಯೂಹಗಳಲ್ಲಿ ಅನುಭವಿಸಿದ ನಂತರ ಭೂಮಿಗಿಳಿದು ಬರುತ್ತಾನೆ ಮತ್ತು ತನ್ನ ಕರ್ಮವನ್ನು ಮುಂದುವರಿಸುತ್ತಾನೆ. ಈ ಮನುಷ್ಯ ಲೋಕವನ್ನು ಕರ್ಮಕ್ಷೇತ್ರ ಎಂದು ಭಾವಿಸಲಾಗಿದೆ. ಸೊ ಈಗ ಐಹಿಕ ಪ್ರಪಂಚದಲ್ಲಿ 14 ಲೋಕಗಳಿವೆ. ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಪಾತಾಳ ಲೋಕದವರೆಗೂ ಎಲ್ಲವೂ ಈ 14 ಲೋಕಗಳನ್ನು ಐಹಿಕ ಪ್ರಪಂಚ ಅಂತ ಹೇಳಲಾಗುತ್ತೆ. ಸೊ ಇಲ್ಲಿ ಈ ಅಶ್ವತ್ಥ ಮರ ಇದು ಬ್ರಹ್ಮನ ಆ ಲೋಕದಿಂದ ಪ್ರಾರಂಭವಾಗುತ್ತೆ ಇದರ ಬೇರುಗಳು ಅಂತ ಇಲ್ಲಿ ಹೇಳಲಾಗಿದೆ. ಸೊ ಅದರ ಅರ್ಥ ಇಲ್ಲಿ ನಾವು ಈ ಐಹಿಕ ಪ್ರಪಂಚದಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಲ್ಲಿ ನಾವು ತಿರುಗ್ತಾ ಇರ್ತೇವೆ. ನಮ್ಮ ಕರ್ಮಗಳ ಒಂದು ಫಲಗಳ ಪ್ರಕಾರ ನಾವು ಜನ್ಮವನ್ನು ಪಡೆಯುತ್ತೇವೆ. ಪುಣ್ಯ ಮಾಡಿರೋರು ಮೇಲಿನ ಲೋಕಗಳಿಗೆ ಹೋಗ್ಬೋದು, ಸ್ವರ್ಗಲೋಕಗಳಿಗೆ. ಮತ್ತೆ ಅವರ ಪುಣ್ಯ ಕ್ಷೀಣವಾದ ನಂತರ ಅವರು ಮತ್ತೆ ಕೆಳಗಡೆ ಬರ್ತಾರೆ. ಇಲ್ಲಿಯ ಲೋಕಗಳಲ್ಲೇ ಸುತ್ತಾಡುವುದನ್ನೇ ನಾವು ಅಭ್ಯಾಸ ಮಾಡಿಕೊಂಡಿದ್ದೀವಿ ಹೊರತು ಈ 14 ಲೋಕಗಳಿಗಿಂತ ಮಿಗಿಲಾಗಿರುವಂತಹ ಒಂದು ಆಧ್ಯಾತ್ಮಿಕ ಲೋಕವಿದೆ. ಅದು ಶಾಶ್ವತವಾದಂತಹ ಲೋಕ. ಅಲ್ಲಿಗೆ ಒಮ್ಮೆ ಹೋದವರು ಮತ್ತೆ ಮರಳಿ ಬರುವುದಿಲ್ಲ ಅನ್ನುವಂಥ ಸತ್ಯವನ್ನು ನಾವಿನ್ನೂ ತಿಳಿದಿಲ್ಲ. ಯಾಕೆಂದರೆ ನಮ್ಮನ್ನು ನಾವು ಶರೀರದೊಂದಿಗೆ ಗುರುತಿಸಿಕೊಂಡು ಈ ಐಹಿಕ ಒಂದು ಜಗತ್ತಿನ ಭಾಗ ಅಂತ ನಮ್ಮನ್ನು ನಾವು ತಿಳ್ಕೊಂಡಿರ್ತೀವಿ. ಆದ್ದರಿಂದ ಶ್ಲೋಕ 3 ಮತ್ತು 4,
1: ನರೂಪಮಸ್ಯೀಹ ತಥೋಪಲಭ್ಯತೆ ನಾಂತೋ ನ ಚಾದಿ ನ ಚ ಸಂಪ್ರ

ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ, ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮಪುರುಷನಿಗೆ ಶರಣಾಗಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ.

ಅಶ್ವತ್ಥ ವೃಕ್ಷದ ನಿಜವಾದ ರೂಪವನ್ನು ಈ ಅಹಿಕ ಜಗತ್ತಿನಲ್ಲಿ ಅರ್ಥ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಬೇರು ಮೇಲುಗಡೆ ಇರುವುದರಿಂದ ನಿಜವಾದ ವೃಕ್ಷದ ವಿಸ್ತರಣೆ ಇನ್ನೊಂದು ಕೊನೆಯಲ್ಲಿದೆ. ವೃಕ್ಷದ ಅಹಿಕ ವಿಸ್ತರಣೆಯಲ್ಲಿ ಸಿಕ್ಕಿಕೊಂಡ ಮನುಷ್ಯ ಮರವು ಎಷ್ಟು ದೂರ ಹೋಗುತ್ತದೆ ಎನ್ನುವುದಾಗಲಿ ಅಥವಾ ಅಂದರೆ ಈ ಮರದ ಪ್ರಾರಂಭವನ್ನಾಗಲಿ ಕಾಣಲಾರ. ಆದರೂ ಮನುಷ್ಯನು ಕಾರಣವನ್ನು ಹುಡುಕಬೇಕಾಗಿದೆ. ನಾನು ನನ್ನ ತಂದೆಯ ಮಗ, ನನ್ನ ತಂದೆ ಇಂಥವರ ಮಗ, ಅವರು ತಂದೆ ಯಾರು ಅಂತೇಳಿ ಹೀಗೆ ಹುಡುಕ್ತಾ ಹೋದಾಗೆ ಆ ಮೂಲ ಭಗವಂತನೇ ಇರುತ್ತಾರೆ ಅನ್ನೋದನ್ನು ತಿಳಿದುಕೊಳ್ಬೇಕು. ಹೀಗೆ ಹುಡುಕಿಕೊಂಡು ಹೋದರೆ ಬ್ರಹ್ಮನನ್ನು ತಲುಪುತ್ತೇವೆ. ಅವನನ್ನು ಗರ್ಭೋದಕಶಾಯಿ ವಿಷ್ಣು ಸೃಷ್ಟಿಸಿದರು. ಈ ರೀತಿಯಲ್ಲಿ ಕಡೆಗೆ ದೇವೋತ್ತಮ ಪರಮಪುರುಷನನ್ನು ತಲುಪಿದಾಗ ಸಂಶೋಧನೆಯ ಕೆಲಸ ಮುಗಿಯುತ್ತದೆ. ಈ ಮರದ ಮೂಲ ಎಂದರೆ ದೇವೋತ್ತಮ ಪರಮಪುರುಷನನ್ನು ಅವನ ಜ್ಞಾನವಿರುವ ಭಕ್ತರ ಸಹವಾಸದ ಮೂಲಕ ಹುಡುಕಬೇಕಾಗುತ್ತದೆ. ಆ ತಿಳುವಳಿಕೆಯಿಂದ ಮನುಷ್ಯ ಕ್ರಮೇಣ ವಾಸ್ತವತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬೇರೆಯಾಗುತ್ತಾನೆ. ಜ್ಞಾನವನ್ನು ಪಡೆದು ಸಂಬಂಧವನ್ನು ಕತ್ತರಿಸಿ ಹಾಕಿ ನಿಜವಾದ ಮರದಲ್ಲಿ ವಾಸ್ತವವಾಗಿ ನೆಲೆಯನ್ನು ಪಡೆಯಬಹುದು. ಈ ಸಂಬಂಧದಲ್ಲಿ ಅಸಂಗ ಎನ್ನುವ ಪದವು ಬಹಳ ಮುಖ್ಯವಾದದ್ದು. ಏಕೆಂದರೆ ಜೀವಿಗೆ ಇಂದ್ರಿಯ ಸುಖದಲ್ಲಿ ಮತ್ತು ಐಹಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದರಲ್ಲಿ ಆಸಕ್ತಿ ಬಹಳ ಬಲವಾಗಿರುತ್ತದೆ. ಆದುದರಿಂದ ಅಧಿಕಾರಯುತ ಧರ್ಮಗ್ರಂಥಗಳ ಆಧಾರದ ಮೇಲೆ ಆಧ್ಯಾತ್ಮಿಕ ವಿಜ್ಞಾನದ ಚರ್ಚೆಯಿಂದ ಮನುಷ್ಯನು ಅನಾಸಕ್ತಿಯನ್ನು ಕಲಿಯಬೇಕು. ನಿಜವಾಗಿ ಜ್ಞಾನವಿರುವವರಿಂದ ಕೇಳಿ ತಿಳಿಯಬೇಕು. ಭಕ್ತರ ಸಹವಾಸದಲ್ಲಿ ನಡೆಯುವ ಇಂತಹ ಚರ್ಚೆಯಿಂದ ಮನುಷ್ಯನು ದೇವೋತ್ತಮ ಪರಮಪುರುಷನ ಬಳಿಗೆ ಬರುತ್ತಾನೆ. ಅನಂತರ ಮನುಷ್ಯನು ಮಾಡಬೇಕಾದ ಮೊದಲ ಕೆಲಸ ಭಗವಂತನಿಗೆ ಶರಣಾಗುವುದು. ಮನುಷ್ಯನು ಒಮ್ಮೆ ಹೋದರೆ ಮತ್ತೆ ಈ ಮಿಥ್ಯಾ ಪ್ರತಿಬಿಂಬದ ಮರಕ್ಕೆ ಹಿಂದಿರುಗದೇ ಇರುವಂತಹ ಸ್ಥಳವೊಂದಿದೆ. ಅದರ ವರ್ಣನೆಯನ್ನು ಇಲ್ಲಿ ಕೊಟ್ಟಿದೆ. ಪ್ರತಿಯೊಂದು ವಸ್ತು ಯಾವ ಮೂಲ ಬೇರಿನಿಂದ ಮೂಡಿ ಬಂದಿದೆಯೋ ಆ ಮೂಲ ಬೇರು ದೇವೋತ್ತಮ ಪರಮಪುರುಷನಾದ ಕೃಷ್ಣ. ಆ ದೇವೋತ್ತಮ ಪುರುಷನ ಅನುಗ್ರಹವನ್ನು ಪಡೆಯಲು ಮನುಷ್ಯನು ಶರಣಾದರೆ ಸಾಕು. ಇದು ಶ್ರವಣ, ಕೀರ್ತನ ಮುಂತಾದವುಗಳಿಂದ ಭಕ್ತಿ ಸೇವೆಯನ್ನು ಮಾಡುವುದರ ಫಲ. ಈ ಅಹಿಕ ಜಗತ್ತಿನ ವಿಸ್ತರಣೆಗೆ ಭಗವಂತನೇ ಕಾರಣ. ಭಗವಂತನೇ ಇದನ್ನು ವಿಸ್ತರಿಸಿದ್ದಾರೆ. ಅಹಂ ಸರ್ವಸ್ಯ ಪ್ರಭವ, ನಾನು ಎಲ್ಲದರ ಮೂಲ ಅಂತ ಹೇಳ್ತಾರೆ ಅಲ್ವಾ ಶ್ರೀಕೃಷ್ಣ. ಆದ್ದರಿಂದ ಐಹಿಕ ಬದುಕಿನ ಈ ಬಲವಾದ ಅಶ್ವತ್ಥ ವೃಕ್ಷದ ತೊಡಕಿನಿಂದ ತಪ್ಪಿಸಿಕೊಳ್ಳಬೇಕಾದರೆ ಮನುಷ್ಯನು ಶ್ರೀಕೃಷ್ಣನಿಗೆ ಶರಣಾಗತನಾಗಬೇಕು. ಕೃಷ್ಣನಿಗೆ ಶರಣಾಗುತ್ತಲೇ ಮನುಷ್ಯನು ತಾನಾಗಿಯೇ ಈ ಅಹಿಕ ವಿಸ್ತರಣೆಯಿಂದ ಕಳಚಿಕೊಳ್ಳುತ್ತಾನೆ. ಶ್ಲೋಕ 5. ನಿರ್ಮ

0: ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಅಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದಂತಹ ರಾಜ್ಯವನ್ನು ಪಡೆಯಬಹುದು. ಸೊ ಈ ಶಾಶ್ವತವಾದಂಥ ರಾಜ್ಯವನ್ನು ಪಡೆಯಬೇಕಂತಿದ್ರೆ ನಾವು ಮೂರು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಮೊಟ್ಟ ಮೊದಲಿಗೆ ನಾವು ಯಾರು ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ನಮ್ಮ ಡೆಸಿಗ್ನೇಷನನ್ನು ನಾವು ಕರೆಕ್ಟ್ ಮಾಡ್ಕೊಳ್ಬೇಕು. ಸೊ ನಾವು ಯಾರು? ನಾವು ಆತ್ಮ, ಈ ದೇಹವಲ್ಲ, ನಾವು ಪರಮಾತ್ಮನ ಅಂಶ. ನಾವು ಈ ಐಹಿಕ ಪ್ರಪಂಚದ ಮಾಲೀಕರಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಈ ಐಹಿಕ ಪ್ರಪಂಚವೇ ಶಾಶ್ವತ, ನಮ್ಮ ಜೀವನವೂ ಕೂಡ ಇಲ್ಲಿ ಶಾಶ್ವತ. ಯಾವಾಗ ನಮ್ಮ ಮೃತ್ಯು ಉಂಟಾಗುತ್ತೋ ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ನಾವು ಯಾವ ರೀತಿಯಲ್ಲಿ ಯಾವುದರ ಮಾಲೀಕರು ಕೂಡ ಅಲ್ಲ. ಸೊ ನಮ್ಮ ಡೆಸಿಗ್ನೇಷನ್ ಏನು? ಜೀವೇರ ಸ್ವರೂಪ ಹೋಯ್ ಕೃಷ್ಣೇರ ನಿತ್ಯ ದಾಸ್. ಸೊ ನಾವು ಭಗವಂತನ ನಿತ್ಯ ದಾಸರಾಗಿರುವಂಥದ್ದು ನಮ್ಮ ಸ್ವರೂಪ. ದಾಸ ದಾಸಾನು ದಾಸ ಅನ್ನುವಂಥದ್ದೇ ನಮ್ಮ ನಿಜವಾದ ಪೊಸಿಷನ್. ಸೊ ದಾಸರು ಹಾಡ್ತಾರೆ, ದಾಸ ದಾಸರ ಮನೆಯ ದಾಸಾನು ದಾಸ ನಾನು ಅಂತೇಳಿ. ಅದೇ ನಮ್ಮ ನಿಜವಾದಂತಹ ಸ್ವಭಾವ. ಆದರೆ ನಾವದನ್ನು ಮರೆತು ನಾವೇ ಬಾಸ್ ಆಗೋದಕ್ಕೆ ಹೊರಡ್ತೀವಿ ಈ ಐಹಿಕ ಪ್ರಪಂಚದಲ್ಲಿ, ಅಲ್ವಾ? ಬಾಸ್, ಬಾಸಾನು ಬಾಸ್ ಅನ್ನೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ ಜನರು. ನಾವೆಷ್ಟೇ ಪ್ರಯತ್ನ ಪಟ್ಟರು ನಾವು ಬಾಸ್ ಆಗೋದಕ್ಕೆ ಸಾಧ್ಯವಿಲ್ಲ. ನಾವು ಭ್ರಮೆಯಲ್ಲಿರ್ತೀವಿ, ನಾವು ಬಾಸ್ ಅನ್ನುವಂಥ ಭ್ರಮೆಯಲ್ಲಿರ್ತೀವಿ. ಸೊ ಮೊದಲಿಗೆ, ಮೊಟ್ಟ ಮೊದಲಿಗೆ ನಮ್ಮ ಡೆಸಿಗ್ನೇಷನನ್ನು ನಾವು ಸರಿಪಡಿಸಿಕೊಳ್ಬೇಕು. ಎರಡನೆಯದಾಗಿ, ನಾವು ಈ ಐಹಿಕ ವಿಷಯಾಸಕ್ತಿಗಳಲ್ಲಿ ಅಂದರೆ ಅತಿಯಾಗಿ ತೊಡಗಿಕೊಳ್ಳುವುದನ್ನು ಕಡಿಮೆ ಮಾಡಬೇಕು. ಅನಾವಶ್ಯಕವಾದಂಥ ವಿಷಯಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳೋದ್ರಿಂದ ನಮಗೆ ಅದರಿಂದ ಯಾವ ಲಾಭವೂ ಇಲ್ಲ. ಸೊ ಐಹಿಕ ಬಂಧನಗಳು ನಮ್ಮನ್ನು ಅವು ಬಂಧಿಸುತ್ತವೆ. ಆದ್ದರಿಂದ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು, ಸೊ ಡಿಟ್ಯಾಚ್ಮೆಂಟ್ ಅನ್ನುವಂಥದ್ದು ನಮ್ಮ ಸ್ವಂತ ಪ್ರಯತ್ನದಿಂದ ಬರುವಂಥದ್ದಲ್ಲ. ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್, ಒಳ್ಳೆಯ ವಿಷಯಗಳ ಜೊತೆ ನಾವು ಅಟ್ಯಾಚ್ ಆದಾಗ, ಒಳ್ಳೆಯ ವಿಷಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಬೇಡವಾದಂಥದ್ದು ತನ್ನಿಂತಾನೇ ಅದು ಡಿಟ್ಯಾಚ್ ಆಗ್ತಾ ಹೋಗುತ್ತೆ, ನಮ್ಮಿಂದ ಅದು ಬೇರ್ಪಡುತ್ತಾ ಹೋಗುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಸೊ ಹೈಯರ್ ಟೇಸ್ಟ್ ಅನ್ನುವಂಥದ್ದು ನಮಗೆ ಸಿಕ್ಕಿದಾಗ ಜೀವನದಲ್ಲಿ, ಆ ಲೋವರ್ ಟೇಸ್ಟ್ ಅನ್ನುವಂಥದ್ದು ಅನಾವಶ್ಯಕವಾಗಿರುವಂಥ ವಿಷಯಗಳಿಂದ ತನ್ನಿಂತಾನೆ ನಮಗೆ ಅದರ ಬಗ್ಗೆ ಅನಾಸಕ್ತಿ ಮೂಡುತ್ತೆ ಅನ್ನುವಂಥದ್ದು. ಸೊ ಇದರ ಮುಂದಿನ ಭಾಗವನ್ನು ನಾವು ನಾಳಿನ ಎಪಿಸೋಡಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

0: ಮೃಗೇಂದ್ರೋಹಂ
1: ವೈನತೆಯಶ್ಚ ಪಕ್ಷಿಣಾಂ
0: ವೈನತೆಯಶ್ಚ ಪಕ್ಷಿಣಾಂ.
1: ಶ್ಲೋಕ ಪಠನ ಸಮಾಪ್ತಂ. ಶಾಂತಿ ಮಂತ್ರ ಮುಕ್ತ್ವಾ ಕಾರ್ಯಕ್ರಮಂ ಸಮಾಪಯಾಮಃ. ದುರ್ಜನಃ ಸಜ್ಜನೋ ಭೂಯಾತ್.

0: मुक्तिमय सकाळमध्ये वेळ निरोपायची झाली आहे. केली म्हणून धोनी 90.4 FM वरती तुम्ही ट्युनिंग आहात. आणि आता आपण आजच्या पुण्यतिथी पाहू. AP व्यंकटेश्वरन भारतीय राजकारणी यांची आज पुण्यतिथी. पांडुरंग पुरुषोत्तम शिरोडकर स्वातंत्र्य सैनिक गोवा विधानसभेचे पहिले सभापती यांची पुण्यतिथी आजच. समतानंद वार्ताहर संपादक अनंत हरी गद्रे यांची पुण्यतिथी आजच्याच दिवशीची. माधव केशव काटदरे निसर्ग कवी यांची पुण्यतिथी आजच आहे. खापरूमामा पर्वतकार तबला घुमट व सारंगी वादक यांची पुण्यतिथी आजचीच. यासोबत मनीषा निरोप घेतीये, पण जाण्यापूर्वी एक सकारात्मक विचार तुमच्याशी शेअर करते. आयुष्य बदलण्यासाठी नेहमी मोठ्या संधीची गरज नसते. एका चांगल्या विचाराची, एका चांगल्या निर्णयाची आणि एका छोट्याशा सत्कर्माची सुरुवातही संपूर्ण जीवन बदलू शकते. म्हणून आजचा दिवस हसतमुखाने सुरू करूया. एखाद्याला प्रेमाने बोलूया, गरजूला मदतीचा हात देऊया, निसर्गाची काळजी घेऊ आणि ईश्वरावर श्रद्धा ठेवून आपले कर्तव्य प्रामाणिकपणे पार पाडूया. याच सुंदर आणि सकारात्मक विचारांसह आजचा भक्तिमय सकाळ कार्यक्रम इथंच संपवते. पुन्हा भेटेन उद्याच्या कार्यक्रमामध्ये. तोपर्यंत तुम्ही ऐकत राहा वेणुधुनी 90.4 FM KLE कनसु. नमस्कार
1: ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರ

0: ವಿಷಯ ತಜ್ಞರು ಡಾಕ್ಟರ್ ಅಶೋಕ್ ಪಾಟೀಲ್.
1: ಆಯುರ್ವೇದದಲ್ಲಿ ಲವಣಗಳು ಅಂದರೆ ಇದು ಸಾಲ್ಟ್ಸ್ ಅಂತ ಹೇಳ್ತೀವಿ ನಾವು, ಖನಿಜಾಂಶಗಳಲ್ಲಿ ಬರ್ತದೆ. ಇವುಗಳಲ್ಲಿ ಕೂಡ ವಿವಿಧ ಲವಣಗಳನ್ನು ಹೇಳ್ತಾರೆ, ಸಮುದ್ರ ಲವಣ, ಸೈಂಧವ ಲವಣ, ವಿಡ್ ರೋಮಕ ಲವಣ ಈ ಥರ. ಆದರೆ ಇವೆಲ್ಲ ಲವಣಗಳಿಗಿಂತ ಸೈಂಧವ ಲವಣವನ್ನು ನಾವು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಾ ಮಾಡ್ತಿರೋದು ಸೋಡಿಯಂ ಕ್ಲೋರೈಡ್ NaCl. ಮಾರ್ಕೆಟ್ನಲ್ಲಿ ಮಾರುಕಟ್ಟೆಯಲ್ಲಿ ನಾವು ತರ್ತಾ ಇರತಕ್ಕಂಥದ್ದು ಕೇವಲ ಸೋಡಿಯಂ ಮತ್ತು ಕ್ಲೋರೈಡ್ ಅಂಶಗಳನ್ನು ಮಾತ್ರ ಹೊಂದಿರುತ್ತದೆ. ಆದರೆ ಸೈಂಧವ ಲವಣದಲ್ಲಿ ಈ ಎಲ್ಲ ಉಳಿದ ಖನಿಜಾಂಶಗಳು ಕೂಡ ಇದರಲ್ಲಿದೆ. ಅದರಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಅಲ್ಲದೇ ಕ್ರೋಮಿಯಂ, ಬೇರಿಯಂ, ಸಲ್ಫರ್, ಕಾಪರ್, ಐರನ್, ಮ್ಯಾಂಗನೀಸ್, ಸಿಲ್ವರ್, ಜಿಂಕ್ ಇವುಗಳು ಕೂಡ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಸೈಂಧವ ಲವಣದಲ್ಲಿ ಹೊಂದಿರುತ್ತವೆ. ಮತ್ತು ಎಲ್ಲ ನಾ ಹೇಳಿರ್ತಕ್ಕಂಥ ಎಲ್ಲ ಖನಿಜಾಂಶಗಳು ಕೂಡ ದೇಹಕ್ಕೆ ಅತಿ ಮುಖ್ಯ. ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುವಲ್ಲಿ ಈ ಖನಿಜಾಂಶಗಳ ಪಾತ್ರ ಅತ್ಯಂತ ಹೆಚ್ಚಿನದು. ಆದ್ದರಿಂದ ನಾವು ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಸಾಮಾನ್ಯ ಲವಣಕ್ಕೆ ಬದಲು ಸೈಂಧವ ಲವಣ ಜನಸಾಮಾನ್ಯರಲ್ಲಿ ಸೈಂಧ್ರ ಲವಣ ಅಂತಲೇ ಹೇಳ್ತಾರೆ. ಈ ಸೈಂಧವ ಲವಣವನ್ನು ಶುದ್ಧೀಕರಿಸಿ ಅದನ್ನು ಪೌಡರ್ ಮಾಡಿಟ್ಟುಕೊಂಡು ಅದನ್ನು ಉಪಯೋಗ ಮಾಡೋದು ತುಂಬ ಸೂಕ್ತ ಅಂತ ಹೇಳಬಯಸ್ತೀನಿ. ಇನ್ನೊಂದು ಉಪ್ಪಿನ ಬಗ್ಗೆ ವಿಶೇಷ ಅಂದರೆ, ಉಪ್ಪು ತಿಂದರೆ ಸಾಮಾನ್ಯರಲ್ಲಿ ನಂಬಿಕೆ ಏನಿರ್ತದೆ, ರಕ್ತದೊತ್ತಡ ಹೆಚ್ಚಾಗ್ತದೆ ಅಂತೇಳಿ. ಸಾಮಾನ್ಯ ಉಪ್ಪು ತಿಂದರೆ, ಸೋಡಿಯಂ ಕ್ಲೋರೈಡ್ ತಿಂದಾಗ ಇದರ ರಕ್ತದೊತ್ತಡ ಹೆಚ್ಚುವಲ್ಲಿ ಪಾತ್ರವನ್ನಂತೂ ವಹಿಸ್ತದೆ ಅದು. ಆದರೆ ಸೈಂಧವ ಲವಣದಲ್ಲಿ ಸೋಡಿಯಂ ಮತ್ತು ಕ್ಲೋರೈಡ್ ಜೊತೆಗೆ ಪೊಟಾಷಿಯಂ ಅಂಶ ಇರ್ತದೆ. ಈ ಪೊಟಾಷಿಯಂ ಅಂಶ ಈ ರಕ್ತದೊತ್ತಡವನ್ನು ಹೆಚ್ಚು ಮಾಡೋದನ್ನು ನಿಯಂತ್ರಣ ಮಾಡೋಕ್ಕೆ ಸಹಾಯ ಮಾಡ್ತದೆ. ಆದ್ದರಿಂದ ಸಾಮಾನ್ಯ ಉಪ್ಪನ್ನು ತಿನ್ನದೇನೆ ಸೈಂಧವ ಲವಣವನ್ನು ನಾವು ನೈಸರ್ಗಿಕವಾಗಿ ಕೊಟ್ಟಿರತಕ್ಕಂಥ ಈ ಸೈಂಧವ ಲವಣವನ್ನು ಊಟದಲ್ಲಿ ನಾವು ಯೋಜನೆ ಮಾಡಿಕೊಳ್ಳೋದು ತುಂಬ ಸೂಕ್ತ ಅಂತ ಹೇಳಬಯಸ್ತೀನಿ. ಸೈಂಧವ ಲವಣ ಅಂತಲೇ ಹೇಳಿದ್ರೇ ಕೊಡ್ತಾರೆ, ಸೈಂಧ್ರ ಲವಣ ಅಂತಲೂ ಜನಭಾಷೆಯಲ್ಲಿ ಸೈಂಧ್ರ ಲವಣ ಅಂತ ಹೇಳ್ತಾರೆ. ಆದರೆ ಮಾರುಕಟ್ಟೆಯಲ್ಲಿ ಸಿಗತಕ್ಕಂಥ ಹಳ್ಳುಪ್ಪು ಬೇರೆ, ಮತ್ತೆ ಹಳ್ಳುಪ್ಪು ಬೇರೆ, ಇದು ಸೈಂಧವ ಲವಣ. ಸ್ವಲ್ಪ ಕಂದು ಬಣ್ಣದ್ದು, ಕಂದು ಮಿಶ್ರಿತ ಕೆಂಪು ಬಣ್ಣದ್ದು ಇರ್ತದೆ. ಆದರೆ ಹಳ್ಳುಪ್ಪು ಅದು ನಿಸರ್ಗದತ್ತವಾದ ಉಪ್ಪೇ, ಆದರೆ ಅದು ಬಿಳಿ ಶುದ್ಧೀಕರಿಸಿದ ಉಪ್ಪಾಗಿರ್ತದೆ. ಸೈಂಧವ ಲವಣವನ್ನು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ.
2: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu, Skin and Hair Care, Ayur Cardiology, Abhaya, Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831-248628.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 FM ಪ್ರಸ್ತುತಿ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 247

0: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनी पर्यंत रविवार दिनांक 18 ऑक्टोबर 2026 रोजी हुबळी येथे. यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
1: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH ICMR

ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾನೆ ಕಾರ್ಯಕ್ರಮದ ಅತಿಥಿ, ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ.
1: ಎಲ್ಲರಿಗೂ ನಮಸ್ಕಾರ.
0: ಕಾರ್ಯಕ್ರಮದ ಆರಂಭ ಮಾಡೋಣ. ಬಾಯಿ ಕ್ಯಾನ್ಸರ್ ಅಂದ್ರೇನು? ಅಲ್ಲಿಂದ
1: ಬಾಯಿ ಕ್ಯಾನ್ಸರ್ ಅಂದ್ರೆ ಏನು ಎಲ್ಲರಿಗೂ ಬಹಳ ಕಾಮನ್ ಆಗಿ ಕೇಳಿರ್ತೀರಾ, ಎಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದ್ರೆ ಯಾರು ತಂಬಾಕನ ಅಗೀತೀರಾ ಅವರಲ್ಲಿ ಇದು ವರ್ಡ್ ಬಹಳ ಕಾಮನ್ ಮತ್ತು ಬಹಳ ಹೆದರಿಕೆ ಮೂಡುವಂಥ ಒಂದು ವರ್ಡ್. ಯಾರಾದರೂ ಬಾಯಿ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಅವ್ರಿಗೆ ಹೆದರಿಕೆ ಮೂಡುತ್ತೆ. ಸೊ ಆ್ಯಕ್ಚುಲಿ ಬಾಯಿ ಕ್ಯಾನ್ಸರ್ ಅಂದರೆ ಏನಪ್ಪ, ಬಾಯಿ ಕ್ಯಾನ್ಸರ್ ಅಂದರೆ ಬಾಯಲ್ಲಿ ಯಾವುದಾದ್ರೂ ಒಂದು ಹುಣ್ಣಾಗುತ್ತೆ. ಸೊ ಈ ಹುಣ್ಣು 2-3 weeks ಆದ್ರೂ ಮಾಯದೆ ಇರೋದಿಲ್ಲ, ಸೈಜಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಮುಟ್ಟಿದ ತಕ್ಷಣ ಬ್ಲೀಡ್ ಆಗುತ್ತೆ. ಇದರಿಂದ ನಾರ್ಮಲ್ ಡೇ ಟು ಡೇ ಆಕ್ಟಿವಿಟೀಸ್ ಅಂದರೆ ಮಾತಾಡೋಕ್ಕೆ ಅಥವಾ ಊಟ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಈ ಥರ ಯಾವುದು ಬಾಯಲ್ಲಿ ಗಂಟಿರುತ್ತೆ, ಸ್ಪೆಷಲಿ ಟೊಬ್ಯಾಕೋ ಚ್ಯೂವರ್ಸ್ ಅಂದರೆ ಯಾರು ತಂಬಾಕನ ಅಗೀತಾರ ಅಥವಾ ಸ್ಮೋಕ್ ಮಾಡ್ತಾರ ಅವರಲ್ಲಿ ಯಾವುದು ಗಂಟು ಕಾಣ್ಕೊಳತ್ತೆ, ಮೋಸ್ಟ್ಲಿ ಅದು ಓರಲ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ.
0: ಸಾಮಾನ್ಯವಾಗಿ ಎಲ್ಲ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸ್ತಾರೆ, ತಂಬಾಕು ಸೇವನೆಯಿಂದ ಬಾಯಿ ಕ್ಯಾನ್ಸರ್ ಆಗುತ್ತೆ ಅಂತ. ಬರೇ ತಂಬಾಕು ಸೇವನೆಯಿಂದ ಆಗುತ್ತಾ ಇನ್ಯಾವ್ದಾದ್ರು ಕಾರಣಗಳಿದಾವ ಅದ್ರ ಬಗ್ಗೆ?
1: ಮೋಸ್ಟ್ ಇಂಪಾರ್ಟೆಂಟ್ ಕಾಸ್ ಅಂದರೆ ಪ್ರೈಮರಿ ಕಾಸ್ ಮೂಲ ಕಾರಣ ಅಂದರೆ ಟೊಬ್ಯಾಕೋ. ಟೊಬ್ಯಾಕೋ ಅಂದರೆ ನೀವು ತಂಬಾಕು ಅಂತ ಹೇಳ್ಬೋದು. ದಟ್ ಈಸ್ ದ ಪ್ರೈಮರಿ ಕಾಸ್. ಯಾರು ತಂಬಾಕನ ಅಗೀತಾರಲ್ಲ ಅವರಲ್ಲಿ ಇದರ ರಿಸ್ಕ್ ಬಹಳನೇ ಜಾಸ್ತಿ ಇರುತ್ತೆ. ತಂಬಾಕಿನ ಜೊತೆ ಯಾರು ಆಲ್ಕೋಹಾಲ್ ಸೇವನೆ ಮಾಡ್ತಾರಲ್ಲ ಅವರಲ್ಲಿ ಆ ರಿಸ್ಕ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ 30% ಇನ್ಕ್ರೀಸ್ ಇನ್ ದ ರಿಸ್ಕ್. ಯಾರು ಬರೀ ತಂಬಾಕು ತಗೊಳ್ತಾರೆ ಅಥವಾ ಯಾರು ತಂಬಾಕು ಜೊತೆ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡ್ತಾರಲ್ಲ, ಸೊ ವಿತ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರಲ್ಲಿ 30% ದೇರ್ ಇಸ್ ಎ ಇನ್ಕ್ರೀಸ್ ಇನ್ ದ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಟೊಬ್ಯಾಕೋ ಅಂಡ್ ಆಲ್ಕೋಹಾಲ್ ಅವು ಎರಡೂ ನಾವು ಪ್ರೈಮರಿ ಕಾಸ್ ಅಂತ ಹೇಳ್ತೀವಿ. ಅವು ಎರಡೂ ಅಲ್ಲದೇನೆ ಮತ್ತು ಬೇರೆ ಕಾರಣಗಳು ಇದ್ದಾವೆ. ಒಂದು HPV ವೈರಸ್ ಅನ್ಬೋದು, ಸೆಕೆಂಡ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗಿರ್ಬೋದು, ಅಥವಾ ಥರ್ಡ್ ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಅಂದರೆ ಯಾರು ಹಲ್ಲಿನ ಸೆಟ್ ಹಾಕೋತಾರಲ್ಲ ಅದರಲ್ಲಿ ಯಾವುದೋ ಒಂದು ಚೂಪಾಗಿರ್ಬೋದು, ಅದು ಗ್ರ್ಯಾಜುವಲಿ ಅದು ಒತ್ತಿ ಒಂದು ಗಾಯ ಮಾಡ್ತಾ ಇರ್ಬೋದು, ಅಥವಾ ಯಾರಲ್ಲಿ ಹಲ್ಲು ಹುಳುಕಾಗಿರ್ಬೋದು ಆ ಹಲ್ಲು ಹುಳುಕಾಗಿ ಚಿಪ್ ಆಫ್ ಆಗಿರ್ಬೋದು, ಸೊ ಶಾರ್ಪ್ ಟೂತ್. ಸೊ ಇದು ಒಂದು ಕಾರಣವಾಗಿರ್ಬೋದು. ಅಥವಾ ಜೆನೆಟಿಕ್ ಮ್ಯೂಟೇಷನ್ ಅಂದರೆ ಸ್ವಲ್ಪ ಜನರಲ್ಲಿ ಕ್ಯಾನ್ಸರ್ ಆಗುವ ಟೆಂಡೆನ್ಸಿನೇ ಇರುತ್ತೆ, ಎಸ್ಪೆಷಲಿ ಸಿಂಡ್ರೋಮ್ಸ್ ಕೇಸಸ್ ಲೈಕ್ ಫ್ಯಾಂಕೋನೀಸ್ ಅನೀಮಿಯಾ ಅಥವಾ ಬ್ಲೂಮ್ ಸಿಂಡ್ರೋಮ್, ಈ ಥರ ಸಿಂಡ್ರೋಮ್ಸ್ ಇರೋ ಪೇಷಂಟಲ್ಲಿ ಕ್ಯಾನ್ಸರ್ ಆಗುವ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ಅಥವಾ ಇಮ್ಯುನೋ ಕಾಂಪ್ರಮೈಸ್ಡ್ ಇಂಡಿವಿಜುವಲ್ಸ್ ಅಂದರೆ HIV ಪೇಷಂಟ್ಸ್, ಇವರಲ್ಲಿ ಡಿಸೀಸ್ ಫೈಟ್ ಮಾಡೋ ಕೆಪಾಸಿಟಿ ಇರೋದಿಲ್ಲ. ಸೊ ಫೈಟಿಂಗ್ ಕೆಪಾಸಿಟಿ ಕಡಿಮೆ ಇದ್ದಾಗ ಅವರಲ್ಲಿಯೂ ಸಹ ಕ್ಯಾನ್ಸರ್ ಆಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಫೆಮಿಲಿಯಲ್ ಅಂದರೆ ಯಾರಲ್ಲಿ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇರುತ್ತೆ, ಹೆರಿಡಿಟಿ ಆಗಿ ಒಂದು ಹಿಸ್ಟ್ರಿ ಇರುತ್ತೆ ತಂದೆಗಾಗಿರ್ಬೋದು ಅಥವಾ ಅವ್ರ ಗ್ರ್ಯಾಂಡ್ ಪೇರೆಂಟ್ಸ್ಗಾಗಿರ್ಬೋದು. ಸೊ ಫೆಮಿಲಿಯಲ್ ಹಿಸ್ಟ್ರಿ ಇಸ್ ಆಲ್ಸೋ ನೋನ್ ಟು ಕಾಸ್ ಕ್ಯಾನ್ಸರ್ಸ್. ಸೊ ಎಲ್ಲ ಕಾಸಸ್ ನೀವು ನೋಡಿದರೆ ಎಲ್ಲ ಒಂದು ಸೈಡು, ತಂಬಾಕು ಕನ್ಸಂಪ್ಷನ್ ಇಸ್ ದ ಮೇನ್ ಕಾಸ್.
0: ಬಹಳ ಮುಖ್ಯವಾಗಿ ತಂಬಾಕು ಆಯಿತು, ಆಲ್ಕೋಹಾಲ್ ಆಯಿತು, ಇನ್ನೊಂದು ಅಡಿಕ್ಷನ್ ಬ್ಯಾಡ್ ಹ್ಯಾಬಿಟ್ ಬಗ್ಗೆ ಮಾತನಾಡೋಣ ವಿತ್ ರೆಸ್ಪೆಕ್ಟ್ ಟು ಸಿಗರೆಟ್ ಸ್ಮೋಕಿಂಗ್. ಅದು ಆಗುತ್ತಾ, ವಿಲ್ ಇಟ್ ಲೀಡ್?
1: ಟೊಬ್ಯಾಕೋ ಸಿಗರೆಟ್ ಅಂದರೆ ಏನು, ಅದರಲ್ಲಿ ಟೊಬ್ಯಾಕೋ ಇರುತ್ತೆ. ಟೊಬ್ಯಾಕೋ ಎರಡು ಫಾರ್ಮಲ್ಲಿ ನೀವು ತಗೋಬೋದು, ಒಂದು ಸ್ಮೋಕ್ ಮಾಡ್ಬೋದು ಅಥವಾ ನೀವು ಅಗಿಬೋದು. ಸೊ ಪ್ರೈಮರಿ ಕಂಟೆಂಟ್ ಇಸ್ ಟೊಬ್ಯಾಕೋ. ಸೊ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗನೇ ಕ್ಯಾನ್ಸರ್ ಆಗೋದು. ಸೊ ಯಾವುದೇ ರೀತಿಯಾಗಿ ತಗೋಬೋದು ನೀವು ಅದನ್ನು, ಬಾಯಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅದರಿಂದ ಯಾವ ಸ್ಥಳದಲ್ಲಿ ನಾವು ಇಟ್ಕೋತೀವಲ್ಲ, ಮೋಸ್ಟ್ ಕಾಮನ್ ಆಗಿ ಗಲ್ಲದ ಬಡ್ಡಿಯಲ್ಲಿ ಇಟ್ಕೊಳ್ತಾರೆ. ಸೊ ಆವಾಗ ಗಲ್ಲದ ಬಡ್ಡಿಯಲ್ಲಿ ಕ್ಯಾನ್ಸರ್ ಕಂಡು ಬರುತ್ತೆ. ಸ್ಮೋಕರ್ಸಲ್ಲಿ ಏನಾಗುತ್ತೆ, ಅದು ಹೊಗೆ ಇರುತ್ತೆ. ಸೊ ಯೂಶ್ವಲಿ ಇವರಲ್ಲಿ ಅಂಗಳದ ಕ್ಯಾನ್ಸರು ಅಥವಾ ನಾಲ್ಗೆ ಕ್ಯಾನ್ಸರ್ ಅನ್ನು ನಾವು ಕಾಣ್ಕೋಬಹುದು.
0: ಇನ್ನೊಂದು ಸ್ವಲ್ಪ ಇದರ ಬಗ್ಗೆ ವಿವರವಾಗಿ ಮಾತನಾಡೋಣ. ಪ್ರಾರಂಭಿಕ ಪ್ರೈಮರಿ ಸಿಂಪ್ಟಮ್ಸ್ ಆಫ್ ಮೌತ್ ಕ್ಯಾನ್ಸರ್ ಏನಾದರೂ ವಿತ್ ರೆಸ್ಪೆಕ್ಟ್ ಟು ಟೊಬ್ಯಾಕೊ ಚೂಯಿಂಗ್, ಈಗ ನೀವು ಹೇಳಿದ್ರೆ ಆ ಯಾವ ಸ್ಥಳದಲ್ಲಿ ಇಡ್ತಾರೆ ಅಲ್ಲೇ ಇದಾಗುತ್ತೆ ಆರಂಭಿಕ ಲಕ್ಷಣ.
1: ಸೊ ಬಾಡಿ ನಮಗೆ ವಾರ್ನಿಂಗ್ ಸೈನ್ಸ್ ಕೊಡುತ್ತೆ
0: ಅದರ ಬಗ್ಗೆ.
1: ಸೊ ಗಾಡ್ ಹ್ಯಾಸ್ ಮೇಡ್ ಅಸ್ ಸೋ ಗುಡ್ ಅಂದರೆ ಒಂಥರ ಡಿಫೆನ್ಸ್ ಮೆಕ್ಯಾನಿಸಮ್. ಸೊ ಏನಾದರೂ ನಾವು ಕನ್ಸ್ಯೂಮ್ ಮಾಡಿದಾಗ ಟೊಬ್ಯಾಕೋ ಇನ್ ಎನಿ ಫಾರ್ಮ್, ನೀವು ಸಿಗರೆಟ್ ಆಗಿ ತಗೋಬಹುದು ಅಥವಾ ಪಾನ್ ಖೈನಿ ಯಾವುದಾದ್ರು ಫಾರ್ಮಲ್ಲಿ ತಗೊಂಡ್ರು, ಇಟ್ ಇಸ್ ಅ ಕೆಮಿಕಲ್. ಸೊ ಒನ್ ಸಿಗರೆಟ್ ಹ್ಯಾಸ್ ಅರೌಂಡ್ 7,000 ಕೆಮಿಕಲ್ಸ್, 7,000 ಕೆಮಿಕಲ್ಸ್ ಇದೆ ಅದರಲ್ಲಿ. ಸೊ ಅದರಲ್ಲೂ ಅಟ್ಲೀಸ್ಟ್ 70 ಇಂಗ್ರೀಡಿಯೆಂಟ್ಸ್ ಆರ್ ನೋನ್ ಟು ಕಾಸ್ ಕ್ಯಾನ್ಸರ್. 70 ಇಂಗ್ರೀಡಿಯೆಂಟ್ಸ್ ಇದಾವೆ ಅದರಲ್ಲಿ, ಅದರಿಂದ ಕ್ಯಾನ್ಸರ್ ಆಗುವ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಸೊ ಯಾವಾಗ ನಾವು ಸ್ಮೋಕ್ ಮಾಡ್ತೀವಿ ಅಥವಾ ಅಗೀತೀವಿ, ವಿ ಆರ್ ಟೇಕಿಂಗ್ ಇನ್ ಕೆಮಿಕಲ್ಸ್. ಈ ಕೆಮಿಕಲ್ಸನ್ನು ತಗೊಂಡಾಗ ಏನಾಗುತ್ತಪ್ಪ, ಕೆಮಿಕಲ್ಸ್ ತಗೊಂಡಾಗ ಸೆಲ್ಸಲ್ಲಿ ಚೇಂಜಸ್ ಕಾಣ್ಕೊಳ್ಬಹುದು. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್. ಸೊ ಇಟ್ ಇಸ್ ನಾಟ್ ದಟ್ ಇವತ್ತು ಸ್ಮೋಕ್ ಮಾಡಿದ್ದೀನಿ ಇನ್ 15 ಡೇಸ್ಲಿ ಕ್ಯಾನ್ಸರ್ ಆಗುತ್ತೆ, ಆ ಥರ ಇರೋದು. ಇಟ್ ಟೇಕ್ಸ್ ಅರೌಂಡ್ 10 to 15 years. ಸೊ ವೆನ್ ಸ್ಮೋಕಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಅಥವಾ ಚೂಯಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಎಟ್ ಲೀಸ್ಟ್ 10 to 15 years ಬೇಕು ಅದು ಕ್ಯಾನ್ಸರ್ ಆಗೋದಕ್ಕೆ. ಇಟ್ ಇಸ್ ದ ಇಯರ್ಸ್ ಮೇ ವೇರಿ, ಒಬ್ಬೊಬ್ರಲ್ಲಿ ಇನ್ನೂ ಜಲ್ದಿ ಆಗ್ಬೋದು, ಒಬ್ಬೊಬ್ರಲ್ಲಿ ಲೇಟ್ ಆಗ್ಬೋದು. ಸೊ ಅಗೇನ್ ಬಾಡಿ ಇಮ್ಯೂನ್ ಡಿಫೆನ್ಸ್ ಮೆಕ್ಯಾನಿಸಮ್ ಕಮ್ಸ್ ಇನ್ ಟು ಪಿಕ್ಚರ್. ನಾವು ಎಷ್ಟು ತಗೋತಾ ಇದ್ವಿ, ಸೊ 15 years ನಾನು ಬರೀ ಡೈಲಿ 1 cigarette ಸೇರ್ತಾ ಇರ್ಬೋದು, ಒಬ್ಬೊಬ್ರು ಡೈಲಿ 1 packet ಸಿಗರೆಟ್ ಸೇರ್ತಾರೆ. ಸೊ ದ ಕ್ವಾಂಟಿಟಿ ಆಲ್ಸೋ ಮ್ಯಾಟರ್ಸ್, ಎಷ್ಟು ಕ್ವಾಂಟಿಟಿ ತಗೋತಾ ಇದ್ದಾರೆ ಮತ್ತು ಎಷ್ಟು ಡ್ಯೂರೇಷನ್ ತಗೋತಾ ಇದ್ದಾರೆ. ಸೊ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನಪ್ಪ ಅಂದರೆ, ನಾವು ಎಲ್ಲಿ ತಂಬಾಕನ್ನು ಇಡ್ತೀವಲ್ಲ ಅಲ್ಲಿ ಒಂದು ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ವೈಟ್ ಪ್ಯಾಚ್ ಆ್ಯಂಡ್ ರೆಡ್ ಪ್ಯಾಚಸ್ ಆರ್ ಇನಿಷಿಯಲ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್. ಸೊ ಗ್ರ್ಯಾಜುಲಿ ಈ ಪ್ಯಾಚಸಲ್ಲಿ ಏನಾದರೂ ಒಂದು ಅಲ್ಸರ್ ಆಗ್ಬೋದು ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗ್ಬೋದು. ಸೊ ಕ್ರಮೇಣವಾಗಿಯೂ ಸೈಜಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೋದು. ಊಟ ಮಾಡಬೇಕಾದ್ರೆ ಸ್ಪೆಷಲಿ ಸ್ಪೈಸಿ ಊಟ ಮಾಡಿದಾಗ ಅಥವಾ ಬಿಸಿ ಊಟ ಮಾಡಿದಾಗ ಅದರಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರ್ಬೋದು. ಸೊ ಬರ್ನಿಂಗ್ ಸೆನ್ಸೇಷನ್ ಬಂದಾಗ ಐ ಆಮ್ ಹ್ಯಾವಿಂಗ್ ಡಿಸ್ಕಂಫರ್ಟ್. ಸೊ ಗ್ರ್ಯಾಜುಲಿ ಇವು ಸಿಂಪ್ಟಮ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ಬೋದು. ಪೇನ್ ಸ್ಟಾರ್ಟ್ ಆಗ್ಬೋದು, ತಲೆನೋವು ಕಿವಿನೂ ಆಗ್ಬೋದು, ಏನಾದರೂ ಒಂದು ಸಣ್ಣ ಹುಣ್ಣು ಆಗ್ಬೋದು ಬಾಯಲ್ಲಿ, ಆ್ಯಂಡ್ 3 weeks ಆದರೂ ಇದು ಹುಣ್ಣು ಮಾಯ್ತಾ ಇಲ್ಲ, ಸ್ಲೋಲಿ ಒಂದು ಆಜುಬಾಜು ಹಲ್ಲುಗಳು ಲೂಸ್ ಆಗ್ಬೋದು, ಲೂಸ್ ಆಗಿ ಫಾರ್ ನೋ ರೀಸನ್ ಇವು ಅಲ್ಲಿ ಲೂಸ್ ಆಗಿ ಬೀಳ್ತಾ ಇರ್ಬೋದು. ಸೊ ದಟ್ ಮೀನ್ಸ್ ದೆರ್ ಇಸ್ ಅ ಹಿಡನ್ ಸಿಂಪ್ಟಮ್, ಏನಾದರೂ ಒಂದು ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಇನ್ ಯರ್ ಬಾಡಿ ಆ್ಯಂಡ್ ಯು ಹ್ಯಾವ್ ಟು ಅಡ್ರೆಸ್ ಇಟ್. ಆಮೇಲೆ ಊಟ ಹೋಗ್ತಾ ಇರ್ಬೋದು, ನಾಲ್ಕಿ ದಪ್ಪಾಗ್ಬೋದು, ಆಮೇಲೆ ವಸಡೇನರ್ಗಳಲ್ಲಿ ಪೇನ್ ಬರ್ಬೋದು, ಆ ಲಾಸ್ ಆಫ್ ಸೆನ್ಸೇಷನ್ ಇರ್ಬೋದು. ಸೊ ಊಟ ನಾಲ್ಗೆ ಚಾಚಕ್ಕೆ ಆಗದೇ ಇರ್ಬೋದು, ಬಾಯಿ ತರಿಯಕ್ಕೆ ಆಗದೇ ಇರ್ಬೋದು. ಸೊ ಆಲ್ ದೀಸ್ ಆರ್ ಬೇಸಿಕ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಓರಲ್ ಕ್ಯಾನ್ಸರ್.
0: ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಡಾಕ್ಟರ್ ರಶ್ಮಿ ಪಾಟೀಲ್ ಅವರು ಕೊಡ್ತಾ ಇದ್ದಾರೆ. ಇವರು ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಬಂದಿದ್ದಾರೆ. ಸೊ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ತಮ್ಮ ಉತ್ತರದಲ್ಲಿ ಡಾಕ್ಟರ್ ಮೇಡಮ್ ಪ್ಯಾಚಸ್ ಬಗ್ಗೆ ಹೇಳಿದ್ರಿ, ಅಲ್ಲೇ ಒಂದು ಪ್ರಶ್ನೆ ಬರುತ್ತೆ. ರೆಡ್ ಅಂಡ್ ವೈಟ್ ಪ್ಯಾಚಸ್, ಕೆಂಪು ಅಂಡ್ ಬಿಳಿ ಪ್ಯಾಚಸ್ ಮೌತ್ನಲ್ಲಿ ಬಾಯಲ್ಲಿ ಕಂಡು ಬಂದರೆ ಅದು ಎಲ್ಲ ಕ್ಯಾನ್ಸರೇನೇ ಆಗಿರುತ್ತೆ, ಅದ್ರ ಬಗ್ಗೆ ಸ್ವಲ್ಪ.
1: ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಕ್ಯಾನ್ಸರ್ ಅನ್ನೋದಕ್ಕೆ ಬರೋದಿಲ್ಲ. ಸೊ ದೀಸ್ ಆರ್ ಯಾರು ಟೊಬ್ಯಾಕೋ ಸ್ಮೋಕ್ ಮಾಡ್ತಾರ ಅಥವಾ ಚೂ ಮಾಡ್ತಾರಲ್ಲ ಅವರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣುವ ಪ್ಯಾಚಸ್ ಇವು. ಸೊ ಯಾವಾಗ ಚೂ ಮಾಡ್ತೀವಿ ಅವಾಗ ಒಂಥರ ವೈಟ್ ಪ್ಯಾಚ್ ಆಗುತ್ತೆ. ಸೊ ಯಾವಾಗ ಈ ಪ್ಯಾಚ್ ಸ್ಕ್ರೇಪ್ ಆಗೋದಿಲ್ಲ ಅಥವಾ ಇದರಲ್ಲಿ ಅಲ್ಸರ್ ಆಗಿದೆ, ದೊಡ್ಡದಾಗ್ತಾ ಹೋಗ್ತಾ ಇದೆ, ಅದರಲ್ಲಿ ಏನಾದರೂ ಪೇನ್, ಡಿಸ್ಕಂಫರ್ಟ್, ಬರ್ನಿಂಗ್ ಇದೆ, ಸೊ ಆವಾಗ ವಿ ಕ್ಯಾನ್ ಸಸ್ಪೆಕ್ಟ್ ಇಟ್ ಆಸ್ ಅ ಪ್ರೀ ಮ್ಯಾಲಿಗ್ನೆಂಟ್. ಪ್ರೀ ಮ್ಯಾಲಿಗ್ನೆಂಟ್ ಅಂದರೆ ಏನು ಅಥವಾ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಅಂತೀವಿ, ಅಂದರೆ ಇದರಲ್ಲಿ ಮ್ಯಾಲಿಗ್ನೆಂಟ್ ಆಗೋ ಸಾಧ್ಯತೆ ಇದೆ, ಅಂದರೆ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಈ ಪ್ಯಾಚ್ ಇವೆಂಚುವಲಿ ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಸೊ ಇಫ್ ಯು ಟೇಕ್ 100 ವೈಟ್ ಪ್ಯಾಚಸ್ ತೊಗೊಂಡ್ರೆ ಅದರಲ್ಲಿ ಓನ್ಲಿ 7 or 8 ಪ್ಯಾಚಸ್ ಕ್ಯಾನ್ ಕನ್ವರ್ಟ್ ಟು ಕ್ಯಾನ್ಸರ್. ಎಲ್ಲ ವೈಟ್ ಪ್ಯಾಚ್ ಕ್ಯಾನ್ಸರ್ ಆಗುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಒಮ್ಮೊಮ್ಮೆ ಇನ್ಫೆಕ್ಷನ್ ಆದಾಗೂ ಈ ಥರ, ಅಂದರೆ ಕ್ಯಾಂಡಿಡಿಯಲ್ ಇನ್ಫೆಕ್ಷನ್ಸ್, ಯಾರು ಡಯಾಬೆಟಿಕ್ ಪೇಷಂಟ್ಸ್ ಇರ್ತಾರೆ ಅವರಲ್ಲಿ ಕ್ಯಾಂಡಿಡಿಯಸ್, ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ಸೊ ಅವರಲ್ಲಿನೂ ಕ್ಯಾಂಡಿಡಿಯಾಸಸ್ ಆಗ್ಬೋದು. ಕ್ಯಾಂಡಿಡಿಯಾಸಸ್ ಆಲ್ಸೋ ಇಸ್ ಅ ವೈಟ್ ಪ್ಯಾಚ್. ಸೊ ಈ ವೈಟ್ ಪ್ಯಾಚ್ ಡಸಂಟ್ ಮೀನ್ ಇಟ್ ಇಸ್ ಅ ಕ್ಯಾನ್ಸರ್. ಲ್ಯುಕೋಪ್ಲೇಕಿಯಾ ಅಂತ ಏನಂತೀವಿ, ವೈಟ್ ಪ್ಯಾಚ್ ಯಾವುದು ಸ್ಕ್ರೇಪ್ ಆಗೋದಿಲ್ಲ, ಟೊಬ್ಯಾಕೋ ಚೂವರ್ಸಲ್ಲಿದೆ, ಇದು ಕ್ಯಾನ್ಸರ್ ಆಗೋ ಕ್ಷಮತೆ ಇದೆ. ಪ್ಲಸ್ ಎರಿಥ್ರೋಪ್ಲೇಕಿಯಾ, ಎರಿಥ್ರೋಪ್ಲೇಕಿಯಾ ಮೋಸ್ಟ್ ಕಾಮನ್ಲಿ ನಾವು ಸ್ಮೋಕರ್ಸಲ್ಲಿ ನೋಡ್ತೀವಿ, ಯಾವಾಗ ರೆಡ್ ಫ್ಲೆಶಿ ರೆಡ್ ಪ್ಯಾಚ್ ಕಾಣುತ್ತೆ, ಇದು ಚಾನ್ಸ್ ಆಫ್ ಕ್ಯಾನ್ಸರ್ ಇದೆ. ಊಟ ಮಾಡಬೇಕಾದ್ರೆ ಏನಾದರೂ ಗಲ್ಲ ಕಟ್ಕೋತೀವಿ, ಅವಾಗೊಂದು ವೈಟ್ ಹುಣ್ಣಾಗುತ್ತೆ, ದಟ್ ಈಸ್ ನಾಟ್ ಕ್ಯಾನ್ಸರ್. ಅಥವಾ ಊಟ ಮಾಡಬೇಕಾದ್ರೆ ನಾನ್ ವೆಜಿಟೇರಿಯನ್ಸಲ್ಲಿ ಸ್ಪೆಷಲಿ ಏನಾದರೂ ಫಿಶ್ ಬೋನ್ ಚುಚ್ಚಿ ಏನಾದ್ರು ಗಾಯ ಮಾಡ್ಬೋದು, ದಟ್ ಈಸ್ ನಾಟ್ ಕ್ಯಾನ್ಸರ್. ಸೊ ಎಲ್ಲ ರೆಡ್ ಪ್ಯಾಚ್ ವೈಟ್ ಪ್ಯಾಚ್ ಆರ್ ನಾಟ್ ಡೇಂಜರಸ್. ಯು ಆರ್ ನಾಟ್ ಸಂಬಡಿ ಹೂ ಕ್ಯಾನ್ ಡಿಸೈಡ್ ಇದು ಕ್ಯಾನ್ಸರ್ ಇದೆ ಅಂತ. ಸೊ ಅ ಸ್ಪೆಷಲಿಸ್ಟ್ ಕ್ಯಾನ್ ಟೆಲ್ ವೆದರ್ ಇಟ್ ಇಸ್ ಅ ಕ್ಯಾನ್ಸರ್ ಆರ್ ಅ ನಾನ್ ಕ್ಯಾನ್ಸರ್. ಸೊ ಪ್ಯಾಚಸ್ ಹ್ಯಾವ್ ದ ಪೊಟೆನ್ಷಿಯಲ್, ಈ ಪ್ಯಾಚ್ ಕ್ಯಾನ್ಸರ್ ಆಗೋ ಪೊಟೆನ್ಷಿಯಲ್ ಇರುತ್ತೆ. ಯಾವ ಪ್ಯಾಚಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ನಾವಷ್ಟೇ ಹೇಳ್ಬೋದು, ಯು ಕೆನಾಟ್ ಡಿಸೈಡ್ ಇಟ್. ಸೊ ವಾಟ್ ಐ ನಾನೇನು ಹೇಳಕ್ಕೆ ಪ್ರಯತ್ನ ಪಡ್ತೀನಿ ಅಂದರೆ, ಪ್ಯಾಚ್ ಆದ ತಕ್ಷಣ ಹೆದರ್ಬೇಡಿ, ಏನೋ ಒಂದು ಗಾಯ ಆಗಿ ಪ್ಯಾಚ್ ಆಯ್ತಪ್ಪ, ಒಂದು ಯಾವುದೋ ಶಾರ್ಪ್ ಅಲ್ಲಿದೆ, ಚುಚ್ಚಿ ಏನೋ ಒಂದು ಗಾಯ ಮಾಡಿದೆ, ಅದು ಕ್ಯಾನ್ಸರ್ ಆಯಿತು ಅಂತ ಭಾಳ ಜನ ಹೆದರ್ಬಿಡ್ತಾರೆ, ಹೆದರಿ ಹೊರಗಡೆ ಬರೋದಿಲ್ಲ, ಡಾಕ್ಟರ್ ಹತ್ರ ತೋರಿಸೋದಿಲ್ಲ. ಸೊ ಎಲ್ಲ ರೆಡ್ ಆ್ಯಂಡ್ ವೈಟ್ ಪ್ಯಾಚಸ್ ಆರ್ ನಾಟ್ ಡೇಂಜರಸ್. ದೇ ಕ್ಯಾನ್ ಬಿ ಅ ಸಿಂಪ್ಟಮ್, ದೇ ಕ್ಯಾನ್ ಬಿ ಅ ಸೈನ್, ಇಟ್ ಮೈಟ್ ಬಿ ಅ ವಾರ್ನಿಂಗ್ ಸೈನ್. ಸೊ ಫಸ್ಟ್ಗೆ ಡಾಕ್ಟರ್ ಹತ್ರ ಬನ್ನಿ, ತೋರಿಸ್ಕೊಳ್ಳಿ, ಲೆಟ್ ಅಸ್ ಡಿಸೈಡ್ ವೆದರ್ ಇಟ್ ಇಸ್ ಡೇಂಜರಸ್ ಆರ್ ನಾಟ್ ಡೇಂಜರಸ್.
0: ಈಗ ತಮ್ಮ ಉತ್ತರದಲ್ಲಿ ಹೇಳಿದ್ರಿ ಯು ಆರ್ ನಾಟ್ ಟು ಡಿಸೈಡ್ ಅಂತ, ಅದನ್ನ ಡಿಸೈಡ್ ಹೇಗೆ ಮಾಡ್ತಾರೆ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್, ಚಿಕಿತ್ಸೆಗಳು ಯಾವುವು, ಡಯಾಗ್ನೋಸ್ ಮಾಡೋದು, ಅದ್ರ ಬಗ್ಗೆ ಖಂಡಿತ ನಿಮ್ಮ ಕಡೆಯಿಂದ ಮಾಹಿತಿ ತಗೊಳ್ಳೋಣ. ಆದರೆ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಒಂದು ಪುಟ್ಟ ವಿರಾಮ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ವಿರಾಮದ ನಂತರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮವಿದು. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕೋಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ ಡಾಕ್ಟರ್ ಮೇಡಮ್, ಯು ಆರ್ ನಾಟ್ ಟು ಡಿಸೈಡ್, ಈಗ ಡಿಸೈಡ್ ನೀವು ಹೇಗೆ ಮಾಡ್ತೀರಾ ವಿತ್ ರೆಸ್ಪೆಕ್ಟ್ ಟು ಟ್ರೀಟ್ಮೆಂಟ್ಸ್, ಡಯಾಗ್ನೋಸ್ ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ?
2: ಸೊ ಪೊಟೆನ್ಶಿಯಲಿ ಮ್ಯಾಲಿಗ್ನೆಂಟ್ ಅಂದ್ರೆ ಏನು? ಅದರಲ್ಲಿ ಕ್ಯಾನ್ಸರ್ ಆಗುವ ಕೆಪಾಸಿಟಿ ಇದೆ. ಸೊ ದಟ್ ಇಸ್ ವೈ ವಿ ಸೇ ಪೊಟೆನ್ಶಿಯಲ್, ಅದರಲ್ಲಿ ಒಂದು ಪೊಟೆನ್ಶಿಯಲ್ ಇದೆ ಕ್ಯಾನ್ಸರ್ ಆಗಬಹುದು ಅಂತ. ಸೊ ಯಾವಾಗ ಇದು ವೈಟ್ ಪ್ಯಾಚ್ ಆಗುತ್ತೆ, ಎನಿ ವೈಟ್ ಪ್ಯಾಚ್ ಯಾವುದು 2 centimeters ಜಾಸ್ತಿ ದೊಡ್ಡದಾಗಿದೆ, ಗ್ರ್ಯಾಜುವಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ, ಆಮೇಲೆ ಅದರಲ್ಲಿ ಏನಾದರೂ ಹುಣ್ಣಾಗಿದೆ, ಅಲ್ಸರ್ ಅಥವಾ ಏನಾದರೂ ಇರ್ರೆಗ್ಯುಲಾರಿಟಿ ಆಗಿದೆ, ಅಥವಾ ಮುಟ್ಟಿದ ತಕ್ಷಣ ದಪ್ಪ ದಪ್ಪ ಫೀಲಿಂಗ್ ಬರುತ್ತೆ, ಅದರಿಂದ ಕಿವಿನೋವು ಅಥವಾ ತಲೆನೋವು ಬರ್ತಾ ಇದೆ. ಸೊ ದಟ್ ಮೀನ್ಸ್ ಅದು ಪ್ರೀ ಕ್ಯಾನ್ಸರಿಂದ ಕ್ಯಾನ್ಸರಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಸೊ ಈ ಥರ ವೈಟ್ ಪ್ಯಾಚಸ್ ಅಥವಾ ಈವನ್ ರೆಡ್ ಪ್ಯಾಚಸ್ ನೋಡ್ತೀರಾ, ಯಾವಾಗ ಫ್ಲೆಶಿ ರೆಡ್ ಪ್ಯಾಚ್ ಇದೆ, ಊಟ ಮಾಡಬೇಕಾದ್ರೆ ಬರ್ನಿಂಗ್ ಸೆನ್ಸೇಷನ್, ಕಂಟಿನ್ಯೂಸ್ ಎಕ್ಸೆಸಿವ್ ಸಲೈವೇಷನ್ ಆಗ್ತಾ ಇದೆ, ಬಹಳ ಉಗುಳು ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ದಟ್ ಮೀನ್ಸ್ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ, ಅದರಿಂದ ನಿಮಗೆ ಊಟ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ ಅಥವಾ ನುಂಗಕ್ಕೆ ತೊಂದರೆ ಆಗ್ತಾ ಇದೆ, ಮಾತಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಸೊ ಈ ಪ್ಯಾಚಸನ್ನು ಸಸ್ಪಿಷಿಯಸ್ ಪ್ಯಾಚಸ್ ಅಂತ ತಗೋತೀವಿ, ಸ್ಪೆಷಲಿ ಇನ್ ಅ ಬ್ಯಾಕ್ಗ್ರೌಂಡ್ ಆಫ್ ಟೊಬ್ಯಾಕೋ ಕನ್ಸಂಪ್ಷನ್. ಯಾರು ಟೊಬ್ಯಾಕೋ ಚೂ ಮಾಡ್ತಾರಲ್ಲ ಅವರಲ್ಲಿ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಆದರೆ ನಾವು ಅದನ್ನು ಹೈ ರಿಸ್ಕ್ ಫ್ಯಾಕ್ಟರ್ ಅಂತ ಹಿಡಿತೀವಿ. ಆಲ್ಸೋ ಬಾಯಿ ತೆರೆಯೋದು ಕಡಿಮೆ ಆದಾಗ, ಯಾರು ಟೊಬ್ಯಾಕೋ ಚೂ ಮಾಡ್ತಾರೆ ಅಥವಾ ಸ್ಮೋಕ್ ಮಾಡ್ತಾರೆ, ಮೋಸ್ಟ್ ಕಾಮನ್ ಕಂಪ್ಲೇಂಟ್ ಏನಿರುತ್ತೆ, ಬಾಯಿ ತೆರೆಯೋ ಕೆಪಾಸಿಟಿ ಕಡಿಮೆ ಆಗಿದೆ. 3 fingers ಇತ್ತು ಮೇಡಮ್ ಮೊದಲೇ, ಈಗ 2 ಆಗ್ತಾ ಇದೆ, ಬರ್ಬರ್ತಾ 1 finger, 0.5 fingers. ಸೊ ದಟ್ ಮೀನ್ಸ್ ಇಟ್ ಇಸ್ ಅ ಸೈನ್. ಸೊ ಬಾಯಲ್ಲಿ ಕ್ಯಾನ್ಸರ್ ಚೇಂಜಸ್ ಆಗ್ತಾ ಇದೆ.
1: ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಜನರಲ್ ಆಗಿ ಕೇಳ್ತಾರೆ ಯಾವ ಸ್ಟೇಜ್ ಯಾವ ಸ್ಟೇಜ್, ವಿತ್ ರೆಸ್ಪೆಕ್ಟ್ ಟು ಮೌತ್ ಕ್ಯಾನ್ಸರ್, ಈ ಬಾಯಿ ಕ್ಯಾನ್ಸರ್ಗೂ ಏನಾದರೂ ಸ್ಟೇಜಸ್ ಇದೆಯಾ ಅದ್ರ ಬಗ್ಗೆ? ಸೊ
2: ಬಾಯಿ ಕ್ಯಾನ್ಸರ್ಲ್ಲಿ 4 stages ಇದಾವೆ, ಸ್ಟೇಜ್ 1, 2, 3, 4, ಅಂಡ್ ದೇರ್ ಇಸ್ ಅ ಪ್ರೀ ಕ್ಯಾನ್ಸರ್. ಅಂದರೆ ಕ್ಯಾನ್ಸರ್ ಆಗೋಕ್ಕಿಂತ ಮುನ್ನ ಇದು ವೈಟ್ ಪ್ಯಾಚ್ ಇನ್ ರೆಡ್ ಪ್ಯಾಚ್ ಅಂತೀವಲ್ಲ, ದೇ ಆರ್ ಪ್ರೀ ಕ್ಯಾನ್ಸರಸ್, ಕ್ಯಾನ್ಸರ್ಕ್ಕಿಂತ ಮೊದಲೇ ಸ್ಟೇಜು, ಆ್ಯಂಡ್ ಸ್ಟೇಜ್ 1, 2, 4 ಇದೆ. ಸೊ 80% ಇಂಡಿಯನ್ ಪಾಪ್ಯುಲೇಷನಲ್ಲಿ stage 3, stage 4 ಬರ್ತಾರೆ. ಫಸ್ಟ್ ಆಫ್ ಆಲ್ ಅವೇರ್ನೆಸ್ ಕಡಿಮೆ ಇದೆ, ಜನರಿಗೆ ಕ್ಯಾನ್ಸರ್ ಸಿಂಪ್ಟಮ್ ಅಂತ ಗೊತ್ತಿರೋದಿಲ್ಲ. ಓ ಏನೋ ಹುಣ್ಣಾಗಿದೆ, ಕಡಿಮೆ ಆಗ್ಬೋದು, ಇನ್ನೊಂದು ಸ್ವಲ್ಪ ದಿವಸಲ್ಲಿ ಕಡಿಮೆ ಆಗ್ಬೋದು, ಅಥವಾ ಲೋಕಲಿ ಏನಾರು ಅಪ್ಲೈ ಮಾಡ್ತಾರೆ, ಇನ್ನೊಂದು ಆಯಿಂಟ್ಮೆಂಟ್ ಅಪ್ಲೈ ಮಾಡ್ತಾರೆ. ಸೊ ಹೋಮ್ ರೆಮಿಡೀಸನ್ನು ಭಾಳ ಟ್ರೈ ಮಾಡ್ತಾರೆ. ಸೊ stage 1, stage 2 ಬರೋದು ಭಾಳಾನೆ ಕಡಿಮೆ, ಅವೇರ್ನೆಸ್ ಭಾಳ ಕಡಿಮೆ ಇದೆ ಜನರಲ್ಲಿ, ಸ್ಪೆಷಲಿ ರೂರಲ್ ಪಾಪ್ಯುಲೇಷನಲ್ಲಿ. ಅದು ಏನಂತಾನೆ ಜನರಿಗೆ ಗೊತ್ತಿಲ್ಲ. ಟೊಬ್ಯಾಕೋ ಕನ್ಸಂಪ್ಷನ್ ರೂರಲ್ ಪಾಪ್ಯುಲೇಷನ್ ಇಸ್ ವೆರಿ ಕಾಮನ್. ನಾವು ಹೆಂಗೆ ಚಾ ಕುಡಿತೀವಿ ಅಥವಾ ಕಾಫಿ ಕುಡಿತೀವಲ್ಲ, ಅವರಲ್ಲಿ ಟೊಬ್ಯಾಕೋ ಕನ್ಸಂಪ್ಷನ್ ಇಸ್ ಜಸ್ಟ್ ವೆರಿ ರುಟೀನ್.
1: ಸೊ
2: ಅವರಿಗೆ ಅದರಲ್ಲಿ ಅವೇರ್ನೆಸ್ಸೇ ಇಲ್ಲ, ಇದು ಕನ್ಸ್ಯೂಮ್ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವೇರ್ನೆಸ್ ಇಲ್ಲ. ಪ್ಲಸ್ ವಾಟ್ ಆರ್ ದ ಸೈನ್ಸ್ ಅಂಡ್ ಸಿಂಪ್ಟಮ್ಸ್, ಹುಣ್ಣಾಗಿದೆ, ನೋವು ಮಾಯ್ತಾ ಇಲ್ಲ ಅಂದಾಗ ಅವರು ಅದರ ಏನೋ ಒಂದು ಹುಣ್ಣಾಗಿದೆ ಬಿಡು, ಇವೆಂಚುಲಿ ಅದು ಹಲ್ಲುಳುಕಾಗೈತಲ್ಲ ಅದಕ್ಕಾಗಿರ್ಬೋದು. ಸೊ ನೆಗ್ಲಿಜೆನ್ಸ್ ಭಾಳ ಇದೆ ನಮ್ಮ ಜನರಲ್ಲಿ. stage 3, stage 4 ಯಾವಾಗ ಪೇನ್ ಸ್ಟಾರ್ಟ್ ಆಗುತ್ತೆ ಅಥವಾ ಅದರಿಂದ ಭಾಳನೇ ಡಿಸ್ಕಂಫರ್ಟ್ ಆಗುತ್ತೆ, ದಟ್ ಈಸ್ ವೆನ್ ಪೇಷಂಟ್ಸ್ ಕಮ್ ಟು ಅಸ್. ಸೊ ಮೇಜರ್ಲಿ ನಾವು ನೋಡೋದು stage 3, stage 4 ಅಡ್ವಾನ್ಸ್ಡ್ ಕ್ಯಾನ್ಸರ್ಸ್. ಅರ್ಲಿಸ್ಟ್ ಕ್ಯಾನ್ಸರ್ಸ್ ಅಂದರೆ ಸೈಜ್ ಸಣ್ಣದಿರುತ್ತೆ, stage 1 ಅಂದರೆ ವೆನ್ ದ ಸೈಜ್ ಆಫ್ ಅಲ್ಸರ್ ಇಸ್ ಓನ್ಲಿ 2 centimeters ಆರ್ ಲೆಸ್ ದೆನ್ 2 centimeters. 2 to 4 centimeters ಅಂದಾಗ ನಾವು stage 2. ಸೊ ಎನಿ ಟ್ಯೂಮರ್ ವಿಚ್ ಇಸ್ ಲೆಸ್ ದೆನ್ 4 centimeters, ಆಮೇಲೆ ಅದರ ಆಳ ಅಂದರೆ ಡೆಪ್ ವಿಚ್ ಇಸ್ ಲೆಸ್ ದೆನ್ 1 centimeter, ಅವಾಗ ನಾವು stage 1 ಅಂತ ಹೇಳ್ತೀವಿ. ಇದರಲ್ಲಿ ಬೈ ಕ್ಯಾನ್ಸರ್ ಕುತ್ತಿಗೆ ಹದಗಡ್ಲಿಗೂ ಸ್ಪ್ರೆಡ್ ಆಗುತ್ತೆ. ಸೊ ಹದಗಡ್ಲಿಗೆ ಸ್ಪ್ರೆಡ್ ಆಗಿಲ್ಲ ಅಂದರೆ ಅದು ಅರ್ಲಿ ಕ್ಯಾನ್ಸರ್, ಹದಗಡ್ಲಿಗೆ ಸ್ಪ್ರೆಡ್ ಆಗಿದ್ರೆ ಅಂದರೆ ಅದು ಅಡ್ವಾನ್ಸ್ಡ್ ಕ್ಯಾನ್ಸರ್. ಸೊ 1, 2, 3, 4 4 stages ಇದೆ ಇದರಲ್ಲಿ. ಹವೆವರ್ ನಾವೇನು ಜಾಸ್ತಿಯಾಗಿ ನೋಡ್ತೀವಲ್ಲ ಅಡ್ವಾನ್ಸ್ಡ್ ಕೇಸಸ್.
1: ತಾವು ಈ ಸ್ಟೇಜಸ್ ಬಗ್ಗೆ ಹೇಳುವಾಗ ಅವೇರ್ನೆಸ್ ಬಗ್ಗೆ ಒಂದು ಬಹಳ ಮುಖ್ಯವಾದ ವಿಷಯ ಹೇಳಿದ್ರಿ. ಹಳ್ಳಿಗಳಲ್ಲಿ ಇದರ ಬಗ್ಗೆ ಜಾಗೃತಿ ಇಲ್ಲ ಅವರಿಗೆ, ಅವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮೌತ್ ಕ್ಯಾನ್ಸರ್ ಅವೇರ್ನೆಸ್ ಮಾಡಲು ಏನೆಲ್ಲ ಮಾಡ್ತೀರಾ ಅದರ ಬಗ್ಗೆ ಸ್ವಲ್ಪ ತಿಳಿಸಬಹುದು?
2: ಸೊ ಇಂಡಿಯನ್ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಲೆಸ್ ದೆನ್ 1% ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಓನ್ಲಿ 0.8% ಆಫ್ ವುಮನ್ ಆರ್ ಬೀನ್ ಸ್ಕ್ರೀನ್ಡ್ ಅಂಡ್ ಓನ್ಲಿ ಅರೌಂಡ್ 1% ಆಫ್ ಮೆನ್ ಆರ್ ಬೀನ್ ಸ್ಕ್ರೀನ್ಡ್. ಅಂದ್ರೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಸ್ಕ್ರೀನಿಂಗ್ ಆಗ್ತಾ ಇದೆ, ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಅವೇರ್ನೆಸ್ ಆಗ್ತದೆ. ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಅಂದ ತಕ್ಷಣ ಕ್ಯಾನ್ಸರ್, ಕ್ಯಾನ್ಸರ್ ಇಸ್ ಕ್ಯಾನ್ಸರ್.
3: ಸೊ
2: ಜನರಿಗೆ ಕ್ಯಾನ್ಸರ್ ಅವೇರ್ನೆಸ್ ಕೊಡಕ್ ಬರ್ತೀವಂದಾಗ ಯಾರು ಹೊರಗಡೆ ಬರೋದಿಲ್ಲ. ಅದೇ ನೀವು ಬಿ ಪಿ ಚೆಕ್ ಮಾಡಕ್ ಬರ್ತೀರಾ, 100 ಜನ ಬಂದ್ಬಿಡ್ತಾರೆ. ಶುಗರ್ ಚೆಕ್ ಮಾಡಕ್ ಬರ್ತೀರಾ, 100 ಜನ ಇಮ್ಮಿಡಿಯೇಟ್ ಆಗಿ ಬಂದ್ಬಿಡ್ತಾರೆ. ಅದೇ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವ್ರಿಗೆ ವೆಕೇಟ್ ಮಾಡಿಬಿಡ್ತಾರೆ, ಯಾರು ನಿಮಗೆ ಸಿಗೋದೇ ಇಲ್ಲ. ಸೊ ಫಸ್ಟು ಕ್ಯಾನ್ಸರ್ ಭಯ ಇದೆ ಜನರಲ್ಲಿ. ಸೊ ಯಾವಾಗ ಭಯ ಇರುತ್ತೆ ಅವಾಗ ಅದು ನಮ್ಗೆ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾಹಿತಿ ತಗೊಳ್ಳೋದೇನೆ ಬೇಡ ಜನರಿಗೆ. ಸೊ ಅವೇರ್ನೆಸ್ ಫಸ್ಟ್ ಆಫ್ ಆಲ್ ಹೆದರಿಕೆ ತೆಗೆಯೋದು ಭಾಳ ಇಂಪಾರ್ಟೆಂಟ್. ಸೆಕೆಂಡ್ಲಿ ಪೇಷಂಟ್ ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್. ಸೊ ಹೀಗಾಗಿ ನಾವು ಭಾಳಷ್ಟು ಫೀಲ್ಡ್ ವಿಸಿಟ್ಸ್ ಮಾಡ್ತೀವಿ, ಸ್ಪೆಷಲಿ ರೂರಲ್ ಏರಿಯಾಸ್ ಹೋಗಿ ಅಲ್ಲಿ ಆಶಾ ವರ್ಕರ್ಸ್ನೆಲ್ಲ ಹಿಡಿತೀವಿ. ಅವ್ರಿಗೆಲ್ಲ ಒಂದು ಇದನ್ನ ಪೇಷಂಟ್ಸ್ನಿಗೆಲ್ಲ ಒಂದು ಇನಿಷಿಯಲಿ ಒಂದು ಸ್ವಲ್ಪ ಪ್ರಿಪೇರ್ ಆಗಬೇಕು, ಜನರಿಗೆ ಪ್ರಿಪರೇಷನ್ ಬೇಕು. ಸಡನ್ ಆಗಿ ನಾವು ಬಂದು ಓ ಅವೇರ್ನೆಸ್ ಕೊಡ್ತೀವಿ ಅಂದರೆ ಯಾರೂ ಬರೋದಿಲ್ಲ. ಸೊ ನಾವು ಅಲ್ಲಿರೋ ಪಂಚಾಯತ್ನ ಹಿಡಿತೀವಿ ಅಥವಾ ಅಲ್ಲಿಂದ ಹಳ್ಳಿ ಹೆಡ್ಸ್ನ ಹಿಡಿತೀವಿ, ಅವ್ರಿಗೆಲ್ಲ ಹೇಳ್ತೀವಿ ಏನು ನಾವು ಅವೇರ್ನೆಸ್ ಕೊಡ್ಬೇಕಂತ, ಯಾಕೆ ಇದ್ರ ಇಂಪಾರ್ಟೆನ್ಸ್ ಇದೆ ಅಂತ ಅವ್ರಿಗೆಲ್ಲ ಒಂದು ಇನಿಷಿಯಲ್ ಬ್ರೀಫಿಂಗ್ ಕೊಡ್ತೀವಿ. ಆಮೇಲೆ ಇವರು ತಮ್ಮ ಜನರಿಗೆಲ್ಲ ಕನ್ವೇ ಮಾಡ್ತಾರೆ. ಸೊ ಇಟ್ ಈಸ್ ಅ ಗ್ರ್ಯಾಜುವಲ್ ಪ್ರೊಸೆಸ್. ಸಡನ್ ಆಗಿ ರ್ಯಾಂಡಮ್ ಆಗಿ ನಾನು ಎಲ್ಲಾದರೂ ಹೋಗಿ ಏನಾದ್ರು ಅವೇರ್ನೆಸ್ ಕೊಡ್ಬೇಕಂದ್ರೆ ಯಾರು ಹೊರಗಡೆ ಬರೋದಿಲ್ಲ. ಪ್ಲಸ್ ಗೌರ್ಮೆಂಟ್ ಅವ್ರ ಕಡೆಯಿಂದ ಭಾಳನೇ ಪ್ರಯತ್ನ ಪಡ್ತಾ ಇದೆ. ಕೊಟ್ಪ ಆಕ್ಟ್ ಅಂತ ಒಂದು ಆಕ್ಟ್ ಪಾಸ್ ಮಾಡಿದ್ದಾರೆ. ಅದು ಆಕ್ಟಲ್ಲಿ ಏನಿದೆ, ಮೈನರ್ಸ್ಗೆ ನೀವು ಟೊಬ್ಯಾಕೋ ಆ್ಯಂಡ್ ಟೊಬ್ಯಾಕೋ ಪ್ರಾಡಕ್ಟ್ಸ್ನ ಸೇಲ್ ಮಾಡೋದಕ್ಕೆ ಬ್ಯಾನ್ ಇದೆ, ಅಥವಾ ಸ್ಕೂಲ್ ಪ್ರಿಮೈಸಸ್ ಹತ್ರ ಎನಿ ಟೊಬ್ಯಾಕೋ ಪ್ರಾಡಕ್ಟ್ಸ್ ಸೇಲ್ ಮಾಡೋದು ಇಟ್ಸ್ ಎನ್ ಪನಿಷಬಲ್ ಆಫೆನ್ಸ್. ಪಬ್ಲಿಕ್ ಸ್ಮೋಕಿಂಗ್ ಇಸ್ ಪನಿಷಬಲ್ ಆಫೆನ್ಸ್. ಆಮೇಲೆ ಮೂವೀಸ್ ಥಿಯೇಟರ್ಸ್ ಆರ್ ಎನಿ OTT ಪ್ಲಾಟ್ಫಾರ್ಮ್ನಾಗೆ ಎನಿ ಕೈಂಡ್ ಆಫ್ ಎಂಡೋರ್ಸ್ಮೆಂಟ್ ಆಫ್ ಟೊಬ್ಯಾಕೋ ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ಸ್ ಇಸ್ ಬ್ಯಾನ್ಡ್. ಸೊ ಗೌರ್ಮೆಂಟ್ ಇಸ್ ಆಲ್ಸೋ ಎಲ್ಲ ಕಡೆ ಪೋಸ್ಟರ್ಸ್ ಸ್ಟಿಕ್ ಮಾಡ್ತಾರೆ, ಸಿಗರೆಟ್ ಪ್ಯಾಕೆಟ್ಸ್ ಮೇಲೆ ಲಾಟ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಆಲ್ ಆಫ್ ಅಸ್ ಆರ್ ಎಲ್ಲ ಕಡೆಯಿಂದ ನಾವು ಎಫರ್ಟ್ ಹಾಕ್ತಾ ಇದ್ವಿ, ಬಟ್ ಪೇಷಂಟ್ಸ್ಗೆ ಅದು ಫಿಯರ್ ಹೋಗ್ತಾ ಇಲ್ಲ. ಜನರಲ್ಲಿ ಫಿಯರ್ ಹೋಗ್ತಾ ಇಲ್ಲ, ಫಿಯರ್ ಹೋಗ್ಬೇಕು ಫಸ್ಟ್. ಫಿಯರ್ ಹೋದ್ರೆ ಅವ್ರು ಮುಂದ್ ಬಂದು ಕೇಳ್ತಾರೆ, ಓ ಏನಿದೆಪ್ಪ ಓರಲ್ ಕ್ಯಾನ್ಸರ್ ಅಂದ್ರೆ ಏನು, ಇದ್ರ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಏನು, ಅದು ಕೇಳಕ್ಕೇನೆ ಇಷ್ಟು ಹೆದರಿಕೆ ಇದೆ. ಸೊ ದಟ್ ಇಸ್ ವೇರ್ ದೇರ್ ಇಸ್ ಅ ಲ್ಯಾಕ್. ಅದಕ್ಕೆ ಅವೇರ್ನೆಸ್ ಬಹಳ ಕಷ್ಟ ಆಗ್ತಾ ಇದೆ.
3: ಫಿಯರ್ ಅಂತ ಹೇಳಿದ್ರೆ ಭಯ, ಚಿಂತೆ, ಇದ್ರ ಬಗ್ಗೆ ಒಂದು ಮಾತನ್ನ ಕೇಳಬೇಕು. ಯಾಕೆಂದ್ರೆ ಬಹಳಷ್ಟು ಬಾರಿ ನಾವು ಕೇಳ್ತೇವೆ ಎಲ್ಲಾ ರೋಗಗಳಿಗೆ ಮ್ಯಾಕ್ಸಿಮಮ್ ಆದ ಒಂದು ಕಾರಣ ಚಿಂತೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಈ ಭಯ, ಚಿಂತೆ, ಸ್ಟ್ರೆಸ್, ವಿಲ್ ಇಟ್ ಲೀಡ್ ಟು ಎನಿ ಫಾರ್ಮ್ ಆಫ್ ಕ್ಯಾನ್ಸರ್? ಅದ್ರ ಬಗ್ಗೆ ನೀವು ಏನ್ ಹೇಳಿಕ್ ಇಷ್ಟ?
2: ಓರಲ್ ಕ್ಯಾನ್ಸರ್ ಸ್ಪೆಷಲಿ ಐ ವುಡ್ ಸೇ ಟೊಬ್ಯಾಕೋ ಇಸ್ ದ ರೀಸನ್. ಬಿಟ್ರೆ ಸ್ಟ್ರೆಸ್ ಒಂದು ರೀಸನ್ ಆಗಬಹುದು. ಬಹಳ ಸ್ಟ್ರೆಸ್ ತಗೊಂಡ್ರೆ ಸ್ವಲ್ಪ ರೆಡ್ ಪ್ಯಾಚ್ ಅಥವಾ ವೈಟ್ ಪ್ಯಾಚ್ ಕಾಣ್ಕೊಳ್ಬಹುದು. ಸ್ಟ್ರೆಸ್ ಇಸ್ ಒನ್ ಆಫ್ ದ ರೀಸನ್, ಬಟ್ ಅಗೇನ್ ಐ ವುಡ್ ಸ್ಟಿಲ್ ಸೇ ದಟ್ ಟೊಬ್ಯಾಕೋ ಇಸ್ ದ ಮೇನ್ ರೀಸನ್. ದೀಸ್ ಆರ್ ಆಲ್ ಅಡಿಷನಲ್ ಫ್ಯಾಕ್ಟರ್ಸ್, ಬಟ್ ಸ್ಟಿಲ್ ಫಾರ್ ಮೀ ಐ ಎಮ್ ನಾಟ್ ವೆರಿ ಕನ್ವಿನ್ಸ್ಡ್. ಫಾರ್ ಮೀ ಇಟ್ ವಿಲ್ ಬಿ ದ ಟೊಬ್ಯಾಕೋ ಇಸ್ ದ ಮೇನ್ ಫ್ಯಾಕ್ಟರ್.
3: ಅದು ಬಿಟ್ಟು ಬೇರೆ ತರಹದ ಯಾವುದೇ ಕ್ಯಾನ್ಸರ್, ಬಿಕಾಸ್ ಫ್ರಮ್ ಹೆಡ್ ಟು ಟೋ ಯಾವುದು ಕ್ಯಾನ್ಸರ್ ಆಗಬಹುದು, ಅದಕ್ಕೂ ಸ್ಟ್ರೆಸ್ ಕ್ಯಾನ್ ಬಿ.
2: ಸ್ಟ್ರೆಸ್ ಇಸ್ ದ ರೀಸನ್ ಫಾರ್ ಎನಿ ಅಂಡ್ ಎವ್ರಿ ಡಿಸೀಸ್.
3: ಆಫ್ ಕೋರ್ಸ್, ಅದಕ್ಕೆ ನಾನು
2: ಸ್ಟ್ರೆಸ್ ಇಸ್ ಅ ಕೀ ಫ್ಯಾಕ್ಟರ್ ಫಾರ್ ಎನಿಥಿಂಗ್ ಅಂಡ್ ಎವ್ರಿಥಿಂಗ್. ಅಂಡ್ ಈವನ್ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಹಿಡ್ಕೊಂಡು ವೃದ್ಧರವರೆಗೆ ಎವ್ರಿಬಡಿ ಇಸ್ ಅಂಡರ್ ಸ್ಟ್ರೆಸ್. ವಿ ಹ್ಯಾವ್ ಎವ್ರಿಥಿಂಗ್ ಬಟ್ ವಿ ಆರ್ ಸ್ಟಿಲ್ ಸ್ಟ್ರೆಸ್ಡ್.
3: ಆಫ್ ಕೋರ್ಸ್.
2: ಸೊ ಫಾರ್ ಮೀ ಇಫ್ ಯು ಆಸ್ಕ್ ಸ್ಟ್ರೆಸ್ ಕುಡ್ ಬಿ ಅ ಫ್ಯಾಕ್ಟರ್ ಬಟ್ ನಾಟ್ ದ ಪ್ರೈಮ್ ಫ್ಯಾಕ್ಟರ್.
3: ಆಫ್ಕೋರ್ಸ್. ವೈದ್ಯರಾದ ನೀವು ನಿಮ್ಮ ಕಡೆಯಿಂದ ಕಮಿಂಗ್ ಇಟ್ ಫ್ರಮ್ ಡಾಕ್ಟರ್ ಲೈಕ್ ಯು ಸ್ಟ್ರೆಸ್ ಫ್ರೀ ಇರಬೇಕು ಅನ್ನೋದು ಅದೇ ಒಂದು ಉದ್ದೇಶ ಇತ್ತು ಕೇಳೋದು. ಸೊ ಕಾರ್ಯಕ್ರಮ ಆರೋಗ್ಯ ದರ್ಶನ ಆತ್ಮೀಯ ಸ್ನೇಹಿತರೆ, ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕನ್ಸಲ್ಟೆಂಟ್ ಹೆಡ್ ಆ್ಯಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಈಗ ಡೆಂಟಲ್ ಸಮಸ್ಯೆಗಳು ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಕ್ಯಾನ್ಸರ್? ಅದ್ರ ಬಗ್ಗೆ ನಿಮ್ ಕಡೆಯಿಂದ ಮಾಹಿತಿ ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
4: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ರಾಮದರ ನಂತರ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇವತ್ತಿನ ಕಾರ್ಯಕ್ರಮದ ವಿಷಯ ಬಾಯಿ ಕ್ಯಾನ್ಸರ್. ಹೇ, ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಬ್ರೇಕ್ ನ ಮುಂಚೆ ನಾನು ಕೇಳಿದೆ, ಡೆಂಟಲ್ ಇಶ್ಯೂ ಏನಾದ್ರೂ ಇದ್ರೆ ಅದನ್ನ ನಿಗ್ಲೆಕ್ಟ್ ಮಾಡಿದ್ರೆ ಅಥವಾ ಇಲ್ ಫಿಟ್ಟೆಡ್ ಏನಾದ್ರೂ ಫಿಟ್ಟಿಂಗ್ಸ್ ಇದ್ರೆ ಕ್ಯಾನ್ ಇಟ್ ಲೀಡ್ ಟು ಮೌತ್ ಕ್ಯಾನ್ಸರ್? ಅದ್ರ ಬಗ್ಗೆ
1: ಖಂಡಿತ ಇದು ಒಂದು ಫ್ಯಾಕ್ಟರ್, ಇಲ್ ಫಿಟ್ಟಿಂಗ್ ಡೆಂಚರ್ಸ್. ಸೊ ಡೆಂಚರ್ ಕೇರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಹಳಷ್ಟು ಜನ ಏನ್ ಮಾಡ್ತಾರೆ, ಡೆಂಚರ್ ಹಾಕೊಳ್ತಾರೆ, ಅದನ್ನ ರಾತ್ರಿ ತೆಗಿಬೇಕು, ಅದರದ್ದು ಕೇರ್ ತಗೊಳ್ಬೇಕು. ಅದನ್ನ ಕಂಟಿನ್ಯೂಸ್ 24 hours ವೇರ್ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ. ಅದು ಒಂಥರ ಪ್ರೆಷರ್, ಪ್ರಾಪರ್ ಫಿಟ್ಟಿಂಗ್ ಆದಾಗ ಅದರಿಂದ ಒಂದು ಒತ್ತಡ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆ ಜಾಗಕ್ಕೆ ಕಡಿಮೆ ಆಗುತ್ತೆ. ಸೊ ನಾವು ಡೆಂಚರ್ ವೇರರ್ಸ್ಗೆ ಏನ್ ಸಜೆಸ್ಟ್ ಮಾಡ್ತೀವಿ, ಡೇ ಎಲ್ಲ ಯೂಸ್ ಮಾಡ್ರಿ, ರಾತ್ರಿ ಅದನ್ನ ತೆಗೆದಿಡ್ಬೇಕು. ಪ್ಲಸ್ ಡೆಂಚರ್ನ ಕ್ಲೀನು ಮಾಡ್ಬೇಕು. ನಾವು ಹೆಂಗ್ ಬ್ರಷ್ ಮಾಡ್ತೀವಲ್ಲ, ಅದೇ ತರ ಡೆಂಚರ್ನ ನಾವು ಕ್ಲೀನ್ ಮಾಡ್ಬೇಕು. ಇಟ್ಸ್ ಸಿಂಪಲ್ ಲಾಜಿಕ್. ಸೊ ಬಹಳಷ್ಟು ಜನ ಮಾಡೋದಿಲ್ಲ, ಸ್ಪೆಷಲಿ ಹಳ್ಳಿಗಳಲ್ಲಿ. ಒಂದ್ಸರಿ ಡೆಂಚರ್ ಫಿಕ್ಸ್ ಆದ್ರೆ ಫಿಕ್ಸ್, ಅದನ್ನ ಅವ್ರು ತೆಗೆಯೋದಿಲ್ಲ, ಅದ್ರ ಬಗ್ಗೆ ಕಾಳಜಿ ತಗೊಳಂಗಿಲ್ಲ, ಕ್ಲೀನ್ ತಗೊಳಂಗಿಲ್ಲ.

0: ಇಂಪಾರ್ಟೆಂಟ್. ಪ್ಲಸ್ ನಾನು ಆಗಲೇ ಮೆನ್ಷನ್ ಮಾಡಿದಾಗ ಹಲ್ಲು ಹುಳುಕಾಗ್ಬೋದು. ಸೊ ಡೆಂಟಿಸ್ಟ್ ಹತ್ರ ಎಷ್ಟು ಜನ ಹೋಗ್ತೀವಿ? ಹೋಗೋದೇ ಇಲ್ಲ. ಸೊ ಇವೆಂಚುಲಿ ಏನಾಗುತ್ತೆ, ಡೀಪ್ ಕೇರಿಸ್ ಆಗುತ್ತೆ ಅಥವಾ ಹಲ್ಲು ಫ್ರ್ಯಾಕ್ಚರ್ ಆಗಿ ಬಿದ್ದುಬಿಡುತ್ತೆ ವೀಕ್ ಆಗಿ. ಸೊ ಅದು ಅವಾಗ ಯಾವ್ದು ಮುರಿದು ಬಿದ್ದಿದೆಯಲ್ಲ ಆ ಹಲ್ಲು ಒಂದು ಸ್ವಲ್ಪ ಶಾರ್ಪ್ ಆಗಿರ್ಬೋದು. ಸೊ ನಾಲ್ಗಿ ಮೇಲೆ ಕೊರಿತಾ ಹೋಗ್ಬೋದು ಅಥವಾ ಗಲ್ಲದ ಮೇಲೆ ಕೊರಿತಾ ಹೋಗ್ಬೋದು. ಊಟ ಮಾಡಬೇಕಾದಾಗ ಎವ್ರಿ ಟೈಮ್ ಇಟ್ಸ್ ಎ ಹಿಂಡ್ರೆನ್ಸ್, ಚುಚ್ಚುತ್ತಾ ಹೋಗ್ಬೋದು. ಸೊ ಇವೆಂಚುಲಿ ಅಲ್ಲಿ ಒಂದು ಗಾಯ ಆಗ್ಬೋದು. ಸೊ ಇಫ್ ಯು ಆರ್ ಅ ಟೊಬ್ಯಾಕೋ ಚೂರ್, ಇಟ್ ಇಸ್ ಅನ್ ಅಡಿಷನಲ್ ಆಡ್ ಆನ್ ಟು ಇಟ್.
1: ಅಫ್ಕೋರ್ಸ್ ಬರದೇ ಇರಲಿಕ್ಕೆ ಏನ್ ಮಾಡಬೇಕು ಬಾಯಿ ಕ್ಯಾನ್ಸರ್? ವೈದ್ಯರಾದ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ?
0: ಸೊ ಟೊಬ್ಯಾಕೋ ಇಸ್ ಅ ಮೇನ್ ಕಾಸ್. ಸೊ ಇಟ್ ಇಸ್ ಅ ವೆರಿ ಪ್ರಿವೆಂಟೆಬಲ್. ಟೊಬ್ಯಾಕೋನೇ ಚೂ ಮಾಡಲಿಲ್ಲ, ಸ್ಮೋಕ್ ಮಾಡಲಿಲ್ಲ, ಆಲ್ಕೋಹಾಲ್ ಕನ್ಸ್ಯೂಮೇ ಮಾಡಲಿಲ್ಲ ಅಂದರೆ ದಟ್ ಇಸ್ ಇಟ್ ಸೆಲ್ಫ್ ಇಸ್ ಅ ಪ್ರಿವೆಂಟಿವ್ ಮೆಜರ್. ಸೊ ಇಫ್ ಯು ಆರ್ ನಾಟ್ ಯಾವುದೋ ಹ್ಯಾಬಿಟಿಗೆ ನೀವು ತುತ್ತಾಗಲಿಲ್ಲ ಅಂದರೆ, ಸೊ ಯು ಆರ್ ಇಟ್ ಸೆಲ್ಫ್ ಯು ಆರ್ ಪ್ರಿವೆಂಟಿಂಗ್ ಕ್ಯಾನ್ಸರ್. ಫಸ್ಟ್ ಮೇನ್ ಅಂದರೆ ವಿ ಶುಡ್ ಅಬ್ಸ್ಟೇನ್, ಅಂದರೆ ಹ್ಯಾಬಿಟ್ಸಿಂದ ನಾವು ದೂರ ಇರಬೇಕು, ಇನ್ಕ್ಲೂಡಿಂಗ್ ಪ್ಯಾಸಿವ್ ಸ್ಮೋಕಿಂಗ್. ಪ್ಯಾಸಿವ್ ಸ್ಮೋಕಿಂಗ್ ಅಂದರೆ ಏನಪ್ಪ, ಸೆಕೆಂಡ್ ಹ್ಯಾಂಡ್ ಸ್ಮೋಕ್ ಅಂತೀವಿ. ಅಂದರೆ ಇನ್ನು ಯಾರೊಬ್ರು ಸ್ಮೋಕ್ ಮಾಡ್ತಾ ಇದ್ದಾರೆ, ಐ ಆಮ್ ನಾಟ್ ಅ ಸ್ಮೋಕರ್, ನನಗೆ ಗೊತ್ತೆ ಸ್ಮೋಕಿಂಗ್ ಮಾಡಿದರೆ ಕ್ಯಾನ್ಸರ್ ಆಗುತ್ತೆ ಅಥವಾ ಟೊಬ್ಯಾಕೋ ಅನೇಟ್ ಪ್ರಾಡಕ್ಟ್ಸಿಂದ ಕ್ಯಾನ್ಸರ್ ಆಗುತ್ತೆ. ಸೊ ಐ ಆಮ್ ವೆಲ್ ಅವೇರ್. ಸೊ ನಾನೇನು ಮಾಡ್ತಾ ಇಲ್ಲ, ಬಟ್ ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ನಾವೆಲ್ಲೋ ಹೊರಗಡೆ ಊಟಕ್ಕೆ ಹೋಗ್ತೀವಿ, ಅವ್ನು ಸ್ಮೋಕರ್ ಇರ್ಬೋದು, ಹಿ ಮೈಟ್ ಬಿ ಎ ಚೇನ್ ಸ್ಮೋಕರ್, ಅವ್ನ ಪಕ್ಕದಲ್ಲೇ ನಾವು ಕೂತು ಊಟ ಮಾಡ್ತಿರ್ಬೋದು. ಸೊ ಅವನೇನು ಎಕ್ಸೇಲ್ ಮಾಡ್ತಾ ಇದ್ದಾನಲ್ಲ, ಆ ಸ್ಮೋಕನ್ನ ಇನ್ಹೇಲ್ ಮಾಡಿದ್ರು, ದಟ್ ಇಸ್ ಅ ರಿಸ್ಕ್ ಆಫ್ ಕ್ಯಾನ್ಸರ್. ಸೊ ಪ್ಯಾಸಿವ್ ಸ್ಮೋಕಿಂಗ್ ಅನ್ನೋದನ್ನು ಇಟ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಟರ್ಮ್. ನಾವು ಯಾರು ಅದ್ರ ಮೇಲೆ ಕಡಿಮೆ ಫೋಕಸ್ ಮಾಡ್ತಾ ಇದ್ದೀವಿ, ಆಮೇಲೆ ಸಣ್ಣ ಹುಡುಗರು ಮನೆಯಲ್ಲಿ ಫಾದರ್ ಸ್ಮೋಕ್ ಮಾಡ್ತಾ ಇರ್ಬೋದು, ಹುಡುಗರು ಟಿ ವಿ ನೋಡ್ತಾ ಇರ್ಬೋದು, ಸೊ ದೇ ಆರ್ ಆಲ್ಸೋ ಎಟ್ ಅ ರಿಸ್ಕ್. ಸೊ ಪ್ಯಾಸಿವ್ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು, ನಾವು ಹ್ಯಾಬಿಟ್ಸಿಂದ ಅಬ್ಸ್ಟೇನ್ ಮಾಡಬೇಕು. ನೆಕ್ಸ್ಟ್ ಹೆಲ್ದಿ ಲೈಫ್ ಸ್ಟೈಲ್. ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು? ಸರಿಯಾಗಿ ಊಟ ಮಾಡಬೇಕು, ಅಟ್ಲೀಸ್ಟ್ 75 grams ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಪರ್ ಡೇ ಕನ್ಸ್ಯೂಮ್ ಮಾಡಬೇಕು, ಎಲ್ಲ ಟೈಪ್ ಆಫ್ ಫ್ರೂಟ್ಸ್ ತಿನ್ನಬೇಕು. ಇಫ್ ಯು ಆರ್ ವೆಜಿಟೇರಿಯನ್, ಒನ್ ಎಗ್ ಕನ್ಸ್ಯೂಮ್ ಮಾಡ್ರಿ, ಟೇಕ್ ಸಫಿಷಿಯಂಟ್ ಅಮೌಂಟ್ ಆಫ್ ಪ್ರೋಟೀನ್ಸ್, ಆಮೇಲೆ ಎವ್ರಿ ಡೇ ಎಕ್ಸಸೈಸ್, ಅಟ್ಲೀಸ್ಟ್ 30 minutes ಎಕ್ಸಸೈಸ್ ಮಾಡಿ, ಮೆಡಿಟೇಟ್ ಮಾಡಿ. ನೀವು ಆಗಲೇ ಅಂದರೆ ಸ್ಟ್ರೆಸ್ ಟು ರೆಡ್ಯೂಸ್ ಸ್ಟ್ರೆಸ್, ಒಂದು 30 minutes ಮೆಡಿಟೇಟ್ ಮಾಡಿ. ಸೊ ಸಿಂಪಲ್ ವೆರಿ ಬೇಸಿಕ್ ಥಿಂಗ್ಸ್, ನಿಮಗಾಗಿ ಒಂದು ಸ್ವಲ್ಪ ಟೈಮ್ ತೆಗೀರಿ, ಬಿ ರಿಲ್ಯಾಕ್ಸ್ಡ್, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ದೀಸ್ ಆರ್ ವೆರಿ ಸ್ಮಾಲ್ ಲಿಟಲ್ ಥಿಂಗ್ಸ್, ಸಣ್ಣ ಸಣ್ಣ ಚೇಂಜಸ್ ಇನ್ ಅವರ್ ಲೈಫ್. ಅವಾಯ್ಡ್ ಜಂಕ್ ಫುಡ್, ಮನೆಯಲ್ಲಿ ನಾರ್ಮಲ್ ಊಟ ಮಾಡಿ, ಜಂಕ್ ಫುಡ್ ಆ್ಯಂಡ್ ಅಡಲ್ಟ್ರೇಟೆಡ್ ಫುಡ್ ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಸಿಂಪಲ್ ಸ್ಟೆಪ್ಸ್ ವಿಲ್ ಪ್ರಿವೆಂಟ್ ಅಸ್ ಫ್ರಮ್ ಕ್ಯಾನ್ಸರ್. ಅಟ್ಲೀಸ್ಟ್ ಬೇರೆಟ್ ಕ್ಯಾನ್ಸರ್ಗಿಂತ ಓರಲ್ ಕ್ಯಾನ್ಸರ್ ಇಸ್ ಪ್ರಿವೆಂಟೇಬಲ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಟೊಬ್ಯಾಕೋ, ಮೇಜರ್ ಫ್ಯಾಕ್ಟರ್ ಟೊಬ್ಯಾಕೋ ಇದೆ. ಇಫ್ ಯು ಆರ್ ನಾಟ್ ಕನ್ಸ್ಯೂಮಿಂಗ್ ಇಟ್, ದೆನ್ ಯು ಆರ್ ಅವಾಯ್ಡಿಂಗ್ ಇಟ್.
1: ಬಹಳ ಉತ್ತಮವಾಗಿ ಹೇಳಿದ್ರಿ. ಮೇಜರ್ ಫ್ಯಾಕ್ಟರ್ ಈ ತಂಬಾಕು ಸೇವನೆ ಮಾಡದೇ ಇದ್ರೆ ಮುಗ್ದೇ ಹೋಯ್ತು ಕತೆ, ವಿ ಕ್ಯಾನ್ ನಾಟ್ ಗೆಟ್ ಮೌತ್ ಕ್ಯಾನ್ಸರ್. ಟೊಬ್ಯಾಕೋ ಬಿಟ್ ಮತ್ತೆ ಯಾವುದೇ ವಿತ್ ರೆಸ್ಪೆಕ್ಟ್ ಟು ಹೆರಿಡಿಟ್ರಿ ಅದು ಆಗ್ಬಹುದಾ?
0: ಆಗ್ಬೋದು, ದಟ್ ಕೆನ್ ಬಿ ಒನ್ ರೀಸನ್. ಪ್ಲಸ್ ನಾನು ಜೆನೆಟಿಕ್ ಅಂತ ಹೇಳಿದೆ, ಯಾರಲ್ಲಿ ಸ್ವಲ್ಪ ಜೀನ್ ಟ್ರೇಷನ್ಸ್ ಇದೆ, ಫ್ಯಾಂಕೋನೀಸ್ ಅನಿಮಿಯಾ ಅನ್ಬೋದು, ಬ್ಲೂಮ್ ಸಿಂಡ್ರೋಮ್, ಈ ಥರ ಬೇರೆ ಸಿಂಡ್ರೋಮ್ಸ್ ಇದೆ, ಯಾರಲ್ಲಿ ಜೆನೆಟಿಕ್ ಚೇಂಜಸ್ ಆಗಿದೆ. ಆ್ಯಂಡ್ ಜೆನೆಟಿಕ್ ಕ್ಯಾನ್ಸರ್ ಯಾಕಾಗತ್ತೆ? ಟೊಬ್ಯಾಕೋ ಏನು ಮಾಡುತ್ತಪ್ಪ, ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿದಾಗ ನಮ್ಮ ಸೆಲ್ಸಲ್ಲಿ DNA ಚೇಂಜ್ ಆಗುತ್ತೆ. ಸೊ ಸೆಲ್ಯುಲರ್ ಸ್ಟ್ರಕ್ಚರೇ ಚೇಂಜ್ ಆಗುತ್ತೆ, ಅದರದ್ದು ಅನ್ಹೆಲ್ದಿ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಯಾರು ಈ ಸಿಂಡ್ರೋಮಿಕ್ ಪೇಷಂಟ್ಸಲ್ಲಿ ದಿರ್ ಇಸ್ ಆಲ್ರೆಡಿ ಎ ಜೀನ್ ಮ್ಯೂಟೇಷನ್, ಈ ಮ್ಯೂಟೇಷನ್ ಆದ್ರಿಂದ ಅವ್ರಿಗೆ ದೇ ಆರ್ ಮೋರ್ ಸಸೆಪ್ಟೇಬಲ್ ಟು ಕ್ಯಾನ್ಸರ್. ಟೊಬ್ಯಾಕೋ ಕನ್ಸ್ಯೂಮರ್ಸಲ್ಲಿ ಟೊಬ್ಯಾಕೋ ಕನ್ಸ್ಯೂಮ್ ಮಾಡಿ ತಮ್ಮ ಜೆನೆಟಿಕ್ಸ್ನ ತಾವು ಚೇಂಜ್ ಮಾಡ್ತಾ
1: ಇದ್ದಾರೆ. ಸ್ವಲ್ಪ ಟೆಕ್ನಿಕಲ್ ಆಗಿ ಮಾತನಾಡೋಣ, ಟೆಕ್ನಿಕಲ್ ಪ್ರಶ್ನೆ, ಬಯೋಪ್ಸಿ ಅಂದ್ರೆ ಏನು, ಅದರ ಮಹತ್ವ?
0: ಸೊ ಬಯೋಪ್ಸಿ ಅಂದ್ರೆ ಟೆಸ್ಟ್, ಅದು ಕ್ಯಾನ್ಸರ್ನ ಕನ್ಫರ್ಮೇಟರಿ ಟೆಸ್ಟ್. ಸೊ ಬಯೋಪ್ಸಿ ಇಸ್ ಎನ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅನ್ಬೋದು. ಸೊ ಐ ಆಮ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್. ಸೊ ಯಾರೋ ಎಕ್ಸ್ಪೀರಿಯನ್ಸ್ಡ್ ಇರ್ತಾರಲ್ಲ, ನೋಡಿದ ತಕ್ಷಣ ಅವ್ರು ಹೇಳ್ಬೋದು ದಿಸ್ ಇಸ್ ಅ ಕ್ಯಾನ್ಸರ್ ಅಥವಾ. ಸೊ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನಮ್ಮಲ್ಲಿ. ಸೊ ಯಾವಾಗ ನಾವು ನೋಡ್ತೀವಿ, ನೋಡಿದ ತಕ್ಷಣ ನಂಗೆ ಅನಿಸ್ಬೋದು ಇದು ಕ್ಯಾನ್ಸರ್ ಇದೆ, ವೆನ್ ಐ ಎಕ್ಸಾಮಿನ್ ನಂಗೊಂದು ಅದರ ಫೀಲ್ ಮೇಲೆ ನಂಗೆ ಗೊತ್ತಾಗುತ್ತೆ ಟಚ್ ಮಾಡಿದಾಗ ಬ್ಲೀಡ್ ಆಗ್ತಾ ಇದೆ ಅಲ್ಸರ್. ಸೊ ಇಟ್ ಇಸ್ ಅ ಸಸ್ಪಿಷಿಯಸ್. ಸೊ ಜಸ್ಟ್ ಬೇಸ್ಡ್ ಆನ್ ಮೈ ಕ್ಲಿನಿಕಲ್ ಎಕ್ಸಾಮಿನೇಷನ್ನ ಕನ್ಫರ್ಮ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಇಟ್ ಇಸ್ ಕ್ಯಾನ್ಸರ್ ಆರ್ ನಾನ್ ಕ್ಯಾನ್ಸರಸ್. ಎಷ್ಟೊಂದು ಸರ್ತಿ ಪ್ರೀ ಕ್ಯಾನ್ಸರಸ್ ಇರುತ್ತೆ, ನೋಡೋಕ್ಕೆ ನಂಗೆ ಪ್ರೀ ಕ್ಯಾನ್ಸರಸ್ ಅಂತ ಅನಿಸುತ್ತೆ, ಅಂದರೆ ಪೊಟೆನ್ಷಿಯಲಿ ಮ್ಯಾಲಿಗ್ನೆಂಟ್ ಆಗಲೇ ಹೇಳಿದ್ನಲ್ಲ ವೈಟ್ ಆ ರೆಡ್ ಪ್ಯಾಚ್. ಸೊ ನೋಡಿದ ತಕ್ಷಣ ಅದು ಬರೀ ವೈಟ್ ಪ್ಯಾಚ್ ಅಥವಾ ರೆಡ್ ಪ್ಯಾಚ್ ಅಂತ ನಂಗೆ ಅನಿಸ್ಬೋದು. ಬಟ್ ನಾನು ಯಾವಾಗ ಬಯೋಪ್ಸಿ ಮಾಡ್ತೀನಿ, ಯಾವುದೋ ಒಂದು ಸೆಲ್, ಎರಡು ಸೆಲ್, ಒಂದು ಸ್ಮಾಲ್ ಕ್ಲಸ್ಟರ್ಸ್ ಆಫ್ ಸೆಲ್ ಕನ್ವರ್ಟ್ ಆಗಿರ್ಬೋದು. ಸೊ ಇಟ್ ಇಸ್ ಅ ವೆರಿ ಅರ್ಲಿ ಪಿಕಪ್. ವೆನ್ ಐ ಡೂ ಅ ಬಯೋಪ್ಸಿ ಅಟ್ ಅ ಸೆಲ್ಯುಲರ್ ಲೆವೆಲ್ ಏನೋ ಚೇಂಜ್ ಆಗಿರುತ್ತಲ್ಲ ಅದು ನಮ್ಗೆ ಕಂಡುಹಿಡಿಬೋದು. ಸೊ ಬೇಸ್ಡ್ ಆನ್ ಅ ಬಯೋಪ್ಸಿ ಕನ್ಫರ್ಮ್ ಆಗಿ ನಾವು ಹೇಳ್ಬೋದು ವೆದರ್ ಇಟ್ ಇಸ್ ಅ ಕ್ಯಾನ್ಸರಸ್ ಲೀಷನ್ ಆರ್ ನಾಟ್ ಅ ಕ್ಯಾನ್ಸರಸ್ ಲೀಷನ್.
1: ಇದುವರೆಗೂ ನಮ್ಮ ಕೇಳುಗರಲ್ಲಿ ಒಂದು ದೊಡ್ಡ ಪ್ರಶ್ನೆ ಬಂದಿರಬಹುದು, ಇಲ್ಲಿ ಒಟ್ಟ ಕೇಳಿರ್ತಾರೆ ಅವರು, ಇಸ್ ದಿಸ್ ಕ್ಯೂರೇಬಲ್, ಇದು ಗುಣಪಡಿಸಲಿಕ್ಕೆ ಆಗುವಂತಹ ರೋಗನ ಕ್ಯಾನ್ಸರ್, ಮೌತ್ ಕ್ಯಾನ್ಸರ್?
0: ಸೊ ಅರ್ಲಿ ಸ್ಟೇಜ್ ಅಲ್ಲಿ ಬಂದಾಗ, ಅರ್ಲಿ ಸ್ಟೇಜ್ ಸ್ಟೇಜ್ ಒನ್

0: ಸ್ಟೇಜ್ ಟು ಅಲ್ಲಿ ಬಂದಾಗ ವಿ ಸಿ ಅಟ್ಲೀಸ್ಟ್ 80% ಕ್ಯೂರಬಲ್ ರೇಟ್ ಇದೆ, ಅಂದರೆ ಸರ್ವೈವಲ್ ರೇಟ್. ಸೊ 100 ಪೇಷಂಟ್ಸ್ ನಾನು ತಗೋತೀನಿ ಯಾರು ಸ್ಟೇಜ್ 1 ಸ್ಟೇಜ್ 2 ಅಲ್ಲಿದ್ದಾರೆ. ಸೊ 80-90 ಆಫ್ ದೆಮ್ ಕ್ಯಾನ್ ಸರ್ವೈವ್ ಫಾರ್ 5 years. ದಟ್ ಈಸ್ ಅ ಬಿಗ್ ನಂಬರ್. ಅದೇ ಸ್ಟೇಜ್ 3-4 ಅಲ್ಲಿ ಇಟ್ ಡ್ರಾಪ್ಸ್ ಡೌನ್ ಟು 50%. ಓರಲ್ ಕ್ಯಾನ್ಸರ್ ಹೆಂಗಿದೆ, ಇಟ್ ವಿಲ್ ಬಿ ಲೋಕಲಿ, ಅಲ್ಲೇ ನಿಮಗೆ ತೊಂದರೆ ಕೊಡುತ್ತೆ. ಇಟ್ ವಿಲ್ ನಾಟ್ ಟೇಕ್ ಯುವರ್ ಲೈಫ್ ಇಮಿಡಿಯೇಟ್ಲಿ. ಸೊ ಇಫ್ ಯು ಕಮ್ ಇನ್ ದ ಅರ್ಲಿ ಸ್ಟೇಜ್, ಸ್ಟೇಜ್ 1, ಸ್ಟೇಜ್ 2, ಸೊ ಅರೌಂಡ್ 90 ಪೀಪಲ್ ವಿಲ್ ಸ್ಟೇ ಫಾರ್ 5 years. ಸೊ ದಟ್ ಈಸ್ ಹೌ ವಿ ಅಸೆಸ್ ಕ್ಯಾನ್ಸರ್.
1: ಫ್ಯಾಬ್ಯುಲಸ್. ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್. ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟರು ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಿಂದ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಬಗ್ಗೆ ವಿವರವಾದ ಮಾಹಿತಿ ತಾವು ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ಕೇಳುಗರಿಗೆ ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
0: ಹೆಲ್ತ್ ಇಸ್ ವೆಲ್ತ್. ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ಸೊ ವಿ ಕ್ಯಾನ್ ಹೆಲ್ಪ್ ಅವರ್ ಸೆಲ್ಸ್. ನಾವು ಟೊಬ್ಯಾಕೋ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡದೇ ಇದ್ರೆ ನಾಟ್ ಓನ್ಲಿ ಕ್ಯಾನ್ಸರ್, ಬಹಳಷ್ಟು ರೋಗಗಳನ್ನು ನಾವು ಅವಾಯ್ಡ್ ಮಾಡ್ಬೋದು. ಅದಲ್ಲದೆ ಸ್ಟ್ರೆಸ್ ಫ್ರೀ ಇರಬೇಕು, ಪ್ಲಸ್ ಹೆಲ್ದಿ ಲೈಫ್ ಸ್ಟೈಲ್ ಇನ್ಕಲ್ಕೇಟ್ ಮಾಡ್ಕೊಳ್ಳಿ, ಎಕ್ಸಸೈಸ್ ಮಾಡಿ, ಹೆಲ್ದಿ ಊಟ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಯುವರ್ ಲೈಫ್ ಆ್ಯಂಡ್ ಸ್ಟೇ ಅವೇ ಫ್ರಮ್ ಬ್ಯಾಡ್ ಹ್ಯಾಬಿಟ್ಸ್. ಸಿಂಪಲ್, ಅವರ್ ಹೆಲ್ತ್ ಈಸ್ ಇನ್ ಅವರ್ ಹ್ಯಾಂಡ್ಸ್.
1: ಡಾಕ್ಟರ್ ಮೇಡಮ್, ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ.
0: ಥ್ಯಾಂಕ್ ಯು.
1: ಸ್ನೇಹಿತರ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ಮೌತ್ ಕ್ಯಾನ್ಸರ್, ಬಾಯಿ ಕ್ಯಾನ್ಸರ್ ಬಗ್ಗೆ ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಕನ್ಸಲ್ಟೆಂಟ್ ಹೆಡ್ ಅಂಡ್ ನೆಕ್ ಸರ್ಜಿಕಲ್ ಆಂಕಾಲಜಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯ ಡಾಕ್ಟರ್ ರಶ್ಮಿ ಪಾಟೀಲ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. ಶ್ರವಣದಾನ, ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
2: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-833.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-98212. Visit kcpt.kaher.edu.in. KLE College of Physiotherapy, empowering your future in healthcare.
1: KLE, Dr. Prabhakar Kore Aspatriya, KLE Fertility Center, Belagavi. State of the art IVF facility on the air. Reproductive medicine, clinical embryology, andrology, endoscopy, exclusive OPD, 3D laparoscopy, hago hysteroscopy. ELA Sevigala Jatege Nurita Tadya Vaidira Tanda, KLE IVF Center, Belagavi Ali Labhya. Hechina Mahitigagi Sampargisi, KLE Fertility Center, Belagavi. OPD number 97, Sharavati. Second floor, KLE, Dr. Prabhakar ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ ನೆಹರು ನಗರ ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777 ಎಕ್ಸ್ಟೆನ್ಷನ್ 1530.
2: ಕೇಳಿ ಕನಸು ನನಸದ ವೇಣುಧ್ವನಿ.
3: ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಆತ್ಮೀಯ ಸ್ನೇಹಿತರೆ. ವರ್ಷದ 9ನೇ ತಿಂಗಳಿನ 3ನೇ ದಿನ, ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಟನಟಿ ಸ್ಪೆಷಲ್ ನಾನು ತಗೊಂಡು ಬಂದಿದ್ದೇನೆ. ಆದರೆ ಈ ನಟನಟಿ ಸ್ಪೆಷಲ್ನಲ್ಲಿ ನೀವಲ್ಲ, ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಗೀತೆಗಳು. ಎಸ್, ಇವತ್ತಿನ ನಟನಟಿ ಸ್ಪೆಷಲ್ ಕಾರ್ಯಕ್ರಮದ ವಿಶೇಷತೆ, ನಾನು ಸಂಗ್ರಹಿಸಿ ಇಟ್ಟಿದ್ದೇನೆ ಗೀತೆಗಳು. ಆ್ಯಂಡ್ ಜೋಡಿ ಇವತ್ತಿನ ನಟನಟಿ ಸ್ಪೆಷಲ್ನಲ್ಲಿ ಹಿರಿಯ ನಟಿಯಾದ ಲೀಲಾವತಿ ಅವರು, ಹಾಗೆ ನಮ್ಮ ಡಾಲಿ ಧನಂಜಯ್ ಅವರು. ಸೊ ಸ್ನೇಹಿತರೆ, ಈ ಇಬ್ಬರ ಗೀತೆ ಅಂದರೆ ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ಸಂಗ್ರಹಿಸಿ ನಾನು ಇಟ್ಟಿದ್ದೇನೆ. ಅದನ್ನು ಕೇಳ್ತಾ ತಾವು ಎಂಜಾಯ್ ಮಾಡಿ. ಸಾಮಾನ್ಯವಾಗಿ ನಟನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸ್ತೀರಾ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏ ಲೀಲಾವತಿ ಅವರು ಹಾಗೂ ಡಾಲಿ ಧನಂಜಯ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ ನಾನು. ಕೇಳಿ ಮಜಾ ಮಾಡಿ. ಕೇಳ್ತಾ ಇದ್ದೀರಾ ವೇಣು ಧ್ವನಿ 90.4 FM KLE ಕನಸು, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಆತ್ಮೀಯ ಸ್ನೇಹಿತರೆ, ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದ ಜೋಡಿ ನಮ್ಮ ಡಾಲಿ ಧನಂಜಯ್ ಅವರು, ತದನಂತರ ನಮ್ಮ ಲೀಲಾವತಿ ಅವರು, ಹಿರಿಯ ನಟಿ ಲೀಲಾವತಿ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಇವರು ಅಭಿನಯಿಸಿರುವ ಚಿತ್ರದ ಗೀತೆ ನಾನು ಸಂಗ್ರಹಿಸಿಟ್ಟಿದ್ದೇನೆ, ಅದನ್ನು ಕೇಳ್ತಾ ಎಂಜಾಯ್ ಮಾಡಿ. ನೀವು ಮೊದಲನೇ ಗೀತೆ ರಣಧೀರ ಕಂಠೀರವ ಅನ್ನೋ ಚಿತ್ರದ ಗೀತೆಯೊಂದಿಗೆ ಪ್ರಾರಂಭವಾಗ್ತಾ ಇದೆ. ಲೀಲಾವತಿ ಅವರು ಹಾಗೂ ಅಣ್ಣವರು ಅಭಿನಯಿಸಿರುವ ಚಿತ್ರದ ಹಾಡೊಂದಿಗೆ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಹಿರಿಯ ನಟಿ ಲೀಲಾವತಿ ಹಾಗೂ ಡಾಲಿ ಧನಂಜಯ್ ಅವರ ಗೀತೆಗಳನ್ನು ನಾನು ಸಂಗ್ರಹಿಸಿಟ್ಟಿದ್ದೇನೆ, ಕೇಳ್ತಾ ಎಂಜಾಯ್ ಮಾಡಿ. ನೀವು ಹಾಡನ್ನು ಕೇಳಿ ಮಜಾ ಮಾಡಿ.

ಹೆಂಗಿತ್ತು ಗೀತೆ ಸ್ನೇಹಿತರೆ? ಇದು ನಿಮ್ಮೊಂದಿಗೆ ನಾವು ಸ್ಪೆಷಲ್ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಒಂದಿನ ದಿನ ನಾನೇ ನಟ ನಟಿಯನ್ನು ಆಯ್ಕೆ ಮಾಡಿಕೊಂಡು ತಗೊಂಡು ಬಂದಿದ್ದೇನೆ ನಿಮ್ಮ ಮುಂದೆ. ನಮ್ಮ ಹಿರಿಯ ನಟಿ ಲೀಲಾವತಿ ಅವರು, ಹಾಗೆ ದಾಲಿ ಧನಂಜಯ್ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳನ್ನು ಸಂಗ್ರಹಿಸಿ ಇಟ್ಟಿದ್ದೇನೆ. ಆತ್ಮೀಯರೇ, ರತ್ನನ ಪ್ರಪಂಚ ಅನ್ನೋ ಚಿತ್ರದ್ದು ಸಂಚಿತ್ ಹೆಗಡೆ ಅವರ ಧ್ವನಿಯಲ್ಲಿ ಅಲೆಮಾರಿಯೇ ಅನ್ನೋ ಒಂದು ಗೀತೆ ಬರ್ತಾ ಇದೆ ದಾಲಿ ಧನಂಜಯ್ ಅವರದು. ಇದಾದ ತಕ್ಷಣ ಲವ್ ಲವ್ ಅಂದರೇನು ಅನ್ನೋ ಒಂದು ಹಾಡು ಬರ್ತಾ ಇದೆ, ಮನ ಮೆಚ್ಚಿದ ಮದಡಿ. ಎಸ್, ಇಸ್ ಚಿತ್ರ ನಮ್ಮ ಲೀಲಾವತಿ ಅವರದು. ಸೊ ಸ್ನೇಹಿತರೆ, ಇವತ್ತಿನ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ ವಿಶೇಷವಾಗಿದೆ, ಸಂಗ್ರಹಿಸಿ ಇಟ್ಟಿದ್ದೇನೆ ನಾನು. ಹಳೆ ಹೊಸ ಕಾಂಬಿನೇಷನ್ ಥರಾನೇ ಬರುತ್ತೆ, ಬಟ್ ಎಸ್, ನಮ್ಮ ದಾಲಿ ಧನಂಜಯ ಅವರ ಒಂದು ಹಾಡು, ಒಂದು ಹಿರಿಯ ನಟಿ ಲೀಲಾವತಿ ಅವರದು. ಕೇಳಿ ಮಜಾ ಮಾಡಿ, ಕೇಳ್ತಾ ಇದ್ರಾವೇನು ಅದು? ಇದು ನಾನು ಬಾಂಜೋರ್ FM KLE ಕನಸು, ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಹೇಗಿದೆ ಈ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ? ರಾಜಶ್ರೀಯವರೇ, ಜೈ ಶ್ರೀರಾಮ್, ಜೈ ಜಿನೇಂದ್ರ. ನಿಮಗೂ ಪೂಜಾ ಅವರು ತಿಳಿಸ್ತಾ ಇದ್ದಾರೆ, ಸರ್ ಹಳಿ ರೇಡಿಯೋ ಕೇಳಿದಂಗೆ ಅನ್ಸಾಗದ, ಹೌದಲ್ವಾ? ನಾನು ಇವತ್ತು ಲೀಲಾವತಿ ಅವರ ಗೀತೆಗಳು ಹಾಗೂ ಡಾಲಿ ಧನಂಜಯ ಅವರ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ಕಾರ್ಯಕ್ರಮದ ಮುಂದಿನ ಹಾಡು ಬರ್ತಾ ಇದೆ, ಮಾನ್ಸೂನ್ ರಾಗ ಚಿತ್ರದ್ದು. ಎಸ್, ಕೇಳಿ ಮಜಾ ಮಾಡಿ.

ಮಧುಮಗ ಬಂದ ಎಸ್ಯಾನಿಗೆಯವರ ಧ್ವನಿಯಲ್ಲಿ ತುಂಬಿದ ಕೊಡ ಅನ್ನೋ ಚಿತ್ರದ ಹಾಡು ನೀವು ಕೇಳ್ತಾ ಇದ್ದೀರಾ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿಯಿಂದ 90.4 FM KLE ಕನಸು. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ ನಟ ನಟಿ ಸ್ಪೆಷಲ್. ಇವತ್ತಿನ ಕಾರ್ಯಕ್ರಮದಲ್ಲಿ ಆತ್ಮೀಯ ಸ್ನೇಹಿತರೆ, ನಾನೇ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ಆಫ್ ಹಿರಿಯ ನಟಿ ಲೀಲಾವತಿ ಅವರು ಹಾಗೂ ನಾಲಿ ಧನಂಜಯ ಅವರು, ವಿಶೇಷ ಅತಿಥಿ ಒಬ್ಬರು ಬರ್ತಾ ಇದ್ದಾರೆ.

0: ये मैत्रो ಏನೋಪ್ಪ ಜೋರ ಹಾಡ ಏನು ತುಂಬಿದ ಕೊಡ ಪೀಚರ್ ಹೆಸರು ನೋಡುವ ಎಷ್ಟು ಚಂದ ಐತೆ.
1: ನಿಜ ಬಿಡ್ರಿಪ್ಪ, ಸಿನಿಮಾ ಹೆಸರುಗಳು ಹಳೇ ಕಾಲದ್ದು ಹೆಂಗಿದೆ ಅಲ್ವಾ.
0: ಏ ಇದ್ರಕ್ಕಿಂತ ಅದ ಮುಂಚಿಂದ ಯಾವುದೋ ಹಾಡು ಹಚ್ಚಿದ್ ನೋಡ, ಅದು ಚಂದ ಇತ್ತು ನೋಡಪ್ಪ. ಬೈಕು
1: ಮನ ಮೆಚ್ಚಿದ ಮಡದಿ ಅಲ್ರಿ.
0: ನನಗೂ ಹಂಗಲ್ಲ, ನನ್ನ ಹೆಂಡತಿ ನನ್ನ ಮಾಡತಿ ನಾಲ್ಲಪ್ಪ ಮುಂಚು
1: ಕರೆಕ್ಟ್ ಐತಿ. ಸೊ ಆತ್ಮೀಯರೇ, ಆರಾಮ್ ರಾಜು ಅವರು ಕೂಡ ಬಂದಿದ್ದಾರೆ. ದಿಸ್ ಇಸ್ ನಮ್ಮೊಂದಿಗೆ ನಾವು ನಟನಟಿ ಸ್ಪೆಷಲ್. ಈ ವಾರದ ನಟನಟಿ ಸ್ಪೆಷಲ್ ವಿಶೇಷತೆ, ಸಂಗ್ರಹಿಸಿಟ್ಟಿದ್ದೇನೆ ಗೀತೆಗಳು. ನಾನು ಜೋಡಿ ಲೀಲಾವತಿ, ಹಿರಿಯ ನಟಿ ಲೀಲಾವತಿ ಅವರ ಗೀತೆಗಳು ಹಾಗೂ ಡಾಲಿ ಧನಂಜಯ ಅವರ ಗೀತೆಗಳು. ಸೊ ಸ್ನೇಹಿತರೆ, ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮಧುಮಗ ಬಂದ ಅನ್ನೋ ಗೀತೆಯನ್ನು ಕೇಳೋಣ, ಎಂಜಾಯ್ ಮಾಡೋಣ. ಕೇಳ್ತಾ ಇದ್ದೀರಾ ಫೇನ್ ಧ್ವನಿ 90.4 FM KLE ಕನಸು, ಹಾಡನ್ನು ಕೇಳಿ ಮಜಾ ಮಾಡಿ.

ಜೆಸಿ ಅನ್ನೋ ಚಿತ್ರದ ಸುಮಧುರವಾದ ಗೀತೆ ಮುಂದೆ ಬರ್ತಾ ಇದೆ. ಪ್ರಕಾಶ್ ಅವರು ಮೆಸೇಜ್ ಅನ್ನ ಮಾಡಿದ್ದಾರೆ, ಸರ್ ಹಳೆ ಗೀತೆ ಹಳೆ ಸಿನಿಮಾದ ಟೈಟಲ್ಗಳು ಅಷ್ಟು ಚೆನ್ನಾಗಿದೆ ಅಲ್ವಾ ಅಂತ. ಎಸ್ ಪ್ರಕಾಶ್ ಅವರೇ, ಚೆನ್ನಾಗಿದೆ. ಇವತ್ತಿನ ಹಳೆ ಹೊಸ ಇದು ಇವತ್ತಿನ ನಟ ನಟಿ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಲೀಲಾವತಿ ಅವರು ಹಾಗೂ ದಾಲಿ ಧನಂಜಯ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನ ನಾನು ರೆಡಿ ಮಾಡಿ ಇಟ್ಟಿದ್ದೇನೆ, ಕೇಳಿ ಎಂಜಾಯ್ ಮಾಡಿ.

ಆತ್ಮೀಯ ಸ್ನೇಹಿತರೆ, ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಲಿ ಧನಂಜಯ ಅವರ ಅಭಿನಯಿಸಿರುವ ಚಿತ್ರದ ಗೀತೆಗಳ ಏಕೈಕ ಕಾರ್ಯಕ್ರಮ ಇದು. ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಗೀತೆಗಳು ಅದ್ಭುತವಾಗಿ ಬರ್ತಾ ಇದೆ. ಲಕ್ಷ್ಮಿ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ನಿಮಗೆ ಒಳ್ಳೆಯದಾಗಲಿ, ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಅವರೇ. ನಿಮ್ಮ ಹೆಸರಿಗೆ ತಕ್ಕಂತೆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಜೀವನದಲ್ಲಿ ನಿಮ್ಮ ಮೇಲೆ ಸದಾ ಇರಲಿ. ಬಡವಾರಾಸ್ಕಲ್ ಅನ್ನೋ ಚಿತ್ರದ್ದು ಹಾಡು ಉಡುಪಿ ಹೋಟ್ಲು ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿಯಲ್ಲಿ ಬರ್ತಾ ಇದೆ. ಕೇಳಿ ಮಜಾ ಮಾಡಿ.

ಏ ನಿಮ್ಮ ತಂದೆ ತಾಯಿ ನೆನಪಾಗಬೇಕು. ಹಾ, ಒಳ್ಳೆಯ ಗೀತೆ. ಡಾಲಿ ಧನಂಜಯ್ ಅವರು ಅಭಿನಯಿಸಿರುವ ಚಿತ್ರದ ಎಸ್. ಆತ್ಮೀಯ ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ವಿಶೇಷತೆ, ನಿಮಗೆ ಎಲ್ಲ ಅವಕಾಶ ನಾನೇ ಸಂಗ್ರಹಿಸಿ ಇಟ್ಟಿದ್ದೇನೆ. ಹಿರಿಯ ನಟಿ ಲೀಲಾವತಿ ಅವರು ಹಾಗೂ ನಮ್ಮ ಡಾಲಿ ಧನಂಜಯ್ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಾ. ಎಷ್ಟು ಜನ ವಾಟ್ಸಪ್ ಮೆಸೇಜ್ ಮಾಡಿದ್ದಾರೆ ನೋಡೋಣ ಬನ್ನಿ. ಸೊ ವಿನಾಯಕ್ ಡಬ್ಲಿ ಅವರು ಶುಭೋದಯ ಅಂತ ತಿಳಿಸ್ತಾ, ನಮಸ್ಕಾರ ಮಂಜುನಾಥ್ ಅವರೇ, ಈಗ ನಾನು ಪೂಜೆ ಮಾಡ್ತಾ ಇದ್ದೆ, ನಿಮ್ಮ ಕಾರ್ಯಕ್ರಮ ಕೇಳ್ತಾ ಇದ್ದೆ, ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದ ವಿನಾಯಕ್ ಅವರೇ. ನಾನು ಮೊನ್ನೆ ಕಳಿಸಿದ್ದೆ ಹಾಂ ಹೌದು, ನಾನು ನಿಮ್ಮ ಮೆಸೇಜು ನೆಕ್ಸ್ಟ್ ಡೇ ನೋಡಿದೆ, ಏಕೆಂದರೆ ಸಂದರ್ಶನದಲ್ಲಿ ವ್ಯಸ್ತವಾದೆ. ನೀವು ಎಷ್ಟು ಚೆನ್ನಾಗಿ ಒಂದು ಮೆಸೇಜನ್ನು ಕಳಿಸಿದ್ದೀರಿ, ಅದನ್ನು ಓದಲಾರದೆ ಹೆಂಗೆ ಇರೋದು. ಸೊ ಅದನ್ನೆಲ್ಲ ಕೇಳುಗರಿಗೆ ಓದಿ ತಿಳಿಸಿದೆ, ಆ್ಯಂಡ್ ಅದನ್ನು ನಿಮಗೆ ಶೋಭಾ ಅವರು ಹೇಳಿದ್ರ ಒಳ್ಳೆಯದಾಗಲಿ. ತಾಯಿ ಅವರನ್ನು ಕೇಳಿ, ಎಸ್ ಎಸ್ 100% ತಮಗೆ ಧನ್ಯವಾದ. ಆ್ಯಂಡ್ ಸರ್ವರಿಗೂ ಒಳಿತಾಗಲಿ, ಎಲ್ಲರಲ್ಲಿಯೂ ದೇವರನ್ನು ನೋಡೋಣ. ಎಸ್, ಎಲ್ಲರಲ್ಲಿ ದೇವರು ನೋಡೋಕ್ಕಿಂತ ಮುಂಚೆ ವಿನಾಯಕ್ ಅವರೇ, ತಮ್ಮಲ್ಲಿ ದೇವರಿದ್ದಾರೆ ಅನ್ನೋದನ್ನು ಅದನ್ನು ಪೈಲ ಹುಡುಕಾಡೋಣ. ಎಸ್, 100% ಎಲ್ಲರಲ್ಲಿ ದೇವರು ಇದ್ದೇ ಇರ್ತಾರೆ, ಆದರೆ ನಮ್ಮಲ್ಲಿ ದೇವರನ್ನು ಹುಡುಕಾಡೋ ಪ್ರಯತ್ನ ನಾವು ಮಾಡೋಣ. ಅದಕ್ಕೆ ಒಳ್ಳೆಯದಾದಂಥ ಎರಡು ಮಾರ್ಗಗಳು ಮತ್ತು ಅದ ಬರ್ತದೆ ನೋಡ್ರಿ, ನಾಮಜಪ ಈ ಕಲಿಯುಗದಲ್ಲಿ ಮತ್ತಿನ್ನು ಬೇರೆ ಏನೂ ಇಲ್ಲ. ಆತ್ಮೀಯರೇ, ಬರ್ತಾ ಇದೆ ಮುಂದಿನ ಗೀತೆ. ಪಿ ಶ್ರೀನಿವಾಸ್, ಪಿ ಸುಶೀಲ ಅವರ ಧ್ವನಿಯಲ್ಲಿ ಬರ್ತಾ ಇದೆ ತುಟಿಯ ಮೇಲೆ ತುಂಟ. ಹಾಡನ್ನು ಕೇಳಿ ಮಜಾ ಮಾಡಿ. ದಸೂಸ್ ನಮ್ಮೊಂದಿಗೆ ನಾವು ಶುಭ ಗುರುವಾರ, ವರ್ಷದ 9th ತಿಂಗಳಿನ 3rd September 3, 2023 ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್. ಈ ಕಾರ್ಯಕ್ರಮದ ವಿಶೇಷತೆ, ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾದ ಲೀಲಾವತಿ ಅವರು ಅಭಿನಯಿಸಿರುವ ಚಿತ್ರದ ಹಾಡುಗಳು ಹಾಗೂ ಡಾಲಿ ಧನಂಜಯ್ ಅವರ ಗೀತೆಗಳ ಅಂದರೆ ಅಭಿನಯಿಸಿರುವ ಕನ್ನಡ ಚಿತ್ರರಂಗದ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ. ನಾನು ಕೇಳ್ತಾ ಎಂಜಾಯ್ ಮಾಡಿ, ನೀವು ಹಾಡನ್ನು ಕೇಳಿ ಮಜಾ ಮಾಡಿ.

ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾಯಿ ಕೊಟ್ಟು ಉಳಿದ.

ಕಾರ್ಯಕ್ರಮ ಮೌನಿನ ಹಾಡು ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ರಾಜಶ್ರೀ ಅವರು ಕರೆ ಮಾಡಿದ್ರು. ಲೀಲಾವತಿ ಅವರ ಚಿತ್ರ ಒಂದಿನದಲ್ಲಿ ಒಂದ್ಸರಿ ಯಾರು ನೋಡೇ ನೋಡ್ತೇನೆ ಅಂತ ಹೇಳ್ತಾ ಇದ್ರು. ಆಚೆ ಪ್ರಥಮೇಶ್ ಅವರು ಮೆಸೇಜ್ ಅನ್ನು ಮಾಡಿದ್ದಾರೆ, ಮಂಜುನಾಥನ ಇವತ್ತಿನ ಕಾರ್ಯಕ್ರಮದ ಎಲ್ಲ ಗೀತೆಗಳು ಸೂಪರ್ ರೀ, ನಿಜವಾಗ್ಲೂ ಈ ಕಾಂಬಿನೇಷನ್ ಹಳೆ ಹೊಸದ ಐತಿ. ಆದರೆ ಹಳೆ ಗೀತೆಗಳು ಕೇಳುವಾಗ ಒಂಥರ ಡಿಫ್ರೆಂಟ್ ಫೀಲಿಂಗ್ ಬರ್ತಾ ಇದೆ, ಮಜಾ ಬರ್ತಾ ಇದೆ ನೋಡಿ ಅಂತ. ಥ್ಯಾಂಕ್ ಯು ಪ್ರಥಮೇಶ್ ಅವರೇ, ಒಳ್ಳೆಯದಾಗಲಿ. ನಿಮಗೆ ಬರ್ತಾ ಇದೆ ಮೌನಿನ ಗೀತೆ, ಜಯ ಭಾರತ ಜನನೀಯ ತನುಜಾತೆ, ಕೇಳಿ ಮಜಾ.

ಕನ್ನಡ ಚಿತ್ರರಂಗದ ಹಿರಿಯ ನಟಿಯಾದ ಲೀಲಾವತಿ ಅವರು ಹಾಗೂ ಡಾಲಿ ಧನಂಜಯ ಅವರು ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನ ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇವತ್ತಿನ ವಿಶೇಷತೆ, ಆತ್ಮೀಯ ಸ್ನೇಹಿತರೆ, ನಮ್ಮ ನಟ ನಟಿ ಸ್ಪೆಷಲ್ ಜೋಡಿ ನಾನೇ ಹುಡುಕಾಡಿದೆ, ನಾನೇ ಪ್ರಸಾರ ಮಾಡ್ತಾ ಇದ್ದೇನೆ. ಎಸ್, ಸಂಗ್ರಹಿಸಿಟ್ಟಿದ್ದ ಗೀತೆಗಳು ಸೂಪರ್ ಆಗಿ ಕೇಳಿಸ್ತಾ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನನಗೆ ರಾಕೇಶ್ ಅವರು. ಎಸ್, ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ. ಸೊ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಕ್ಕಿಂತ ಮುಂಚೆ ಇದು ಶುಭ ಗುರುವಾರ, 3 ಸೆಪ್ಟೆಂಬರ್ 2026 ಹವಾಮಾನ ವರದಿ. ಗರಿಷ್ಠ ತಾಪಮಾನ 27.2 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ತಾಪಮಾನ 20.8 ಡಿಗ್ರಿ ಸೆಲ್ಸಿಯಸ್. ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಹಲವು ಸ್ಥಳಗಳಲ್ಲಿ ಒಣಹವೆ ಮುಂದುವರಿಯುವ ಬಹಳಷ್ಟು ಸಾಧ್ಯತೆಗಳಿವೆ. ಆಧಾರ ಹವಾಮಾನ ಇಲಾಖೆ, ಬೆಂಗಳೂರು. ಕಾರ್ಯಕ್ರಮದ ಮುಂದಿನ ಹಾಡನ್ನು ಕೇಳಿ ಮಜಾ ಮಾಡಿ.

ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಹಳೆ ಹೊಸ ಕಾಂಬಿನೇಷನ್ ತರಾನೇ ಅನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಪೂಜಾ ಅವರು. ಸೊ ಅವರಿಗೆ ಧನ್ಯವಾದ ತಿಳಿಸುತ್ತಾ ನಿಮ್ಮೊಂದಿಗೆ ನಾವು ನಟ ನಟಿ ಸ್ಪೆಷಲ್ ಕಾರ್ಯಕ್ರಮ ಹಿರಿಯ ನಟಿ ಲೀಲಾವತಿ ಹಾಗೂ ಡಾಲಿ ಧನಂಜಯ್ ಅಭಿನಯಿಸಿರುವ ಚಿತ್ರದ ಗೀತೆಗಳನ್ನು ಸಂಗ್ರಹಿಸಿಟ್ಟಿದ್ದೇನೆ ನಾನು. ಕಾರ್ಯಕ್ರಮದ ಮುಂದಿನ ಹಾಡು ಬರ್ತಾ ಇದೆ ಸ್ನೇಹಿತರೆ, ಹೆಡ್ ಬೂಸ್ಟ್ ಚಿತ್ರದ್ದು, ಸಂಜಿತ್ ಹೆಗ್ಡೆ ಅವರ ಧ್ವನಿಯಲ್ಲಿ ಕೇಳಿ ಮಜಾ ಮಾಡಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ನಮ್ಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಅಭಿಮಾನದ ಸ್ವಾಗತ ಸರ್.
1: ಮೇಡಮ್ ನಮಸ್ಕಾರ. ಮೇಡಮ್ ತನಗೆ
0: ಸರ್, ಈಗ ನಾನು ನಿಮ್ಮ ಒಂದು ಬಾಲ್ಯದ ಬಗ್ಗೆ ಓದುವಾಗ ಬಹಳಷ್ಟು ಹೆಮ್ಮೆ ಆಯ್ತು ಸರ್. ಏನಂದ್ರೆ ಬಹಳ ಕಷ್ಟದ ಜೀವನವನ್ನ ತಾವು ಕಂಡಿದ್ದೀರಾ ಬಾಲ್ಯದ ಬಗ್ಗೆ, ಹಾಗೇನೆ ವಿದ್ಯಾರ್ಥಿ ಘಟ್ಟದಲ್ಲಿ ಜರುಗಿದಂತಹ ಪ್ರಮುಖ ಘಟ್ಟಗಳ ಬಗ್ಗೆ ಚರ್ಚೆ ಮಾಡೋದಾದ್ರೆ.
1: ಹೌದೌದು, ನಾನು ಸಾಮಾನ್ಯವಾದಂತಹ ಬಡ ಕುಟುಂಬದಲ್ಲಿನೇ ಹುಟ್ಟಿದ್ದು. ತಂದೆ ತಾಯಿ ಕೂಲಿನೇ ಮಾಡ್ತಿದ್ರು, ಒಬ್ಬ ಅಣ್ಣ ಇದ್ದ ಅವನು ಕೂಲಿನೇ ಮಾಡ್ತಿದ್ರು. ನಮ್ಮ ಮನೆ ಪರಿಸ್ಥಿತಿ ನೋಡಬೇಕಾದ್ರೆ ನಾನು ಕೂಲಿಗೇನೆ ಹೋಗಬೇಕಾಗ್ತಿತ್ತು ಆ ಸಂದರ್ಭ ಒಳಗೆ. ಆದರೆ ನಮ್ಮ ತಾಯಿಯವರು ಹಠಕ್ಕೆ ಬಿದ್ದು ಏನು ಮಾಡಿದರು, ನನಗೆ ಶಾಲೆಗೆ ಹಾಕಿದರು, ಮಗ ಕಲೀಲಿ ಅಂಥೇಳಿ. ದೊಡ್ಡ ಮಗನಿಗೂ ಶಾಲೆಗೆ ಹಾಕಿದರು, ಆದರೆ ಆತನಿಗೆ ಅಷ್ಟೊಂದು ಆಸಕ್ತಿ ಬರಲಿಲ್ಲ ಕಾಣ್ತೈತಿ, ಶಾಲೆಯನ್ನು ಬಿಟ್ಟುಬಿಟ್ಟಿದ್ದ. ನನಗೇನು ಮಾಡಿದರು, ತಾಯಿ ಒತ್ತಾಸೆ ಮಗನಿಗೆ ಕಲಿಸಲೇಬೇಕು ಅಂಥೇಳಿ. ಆದರೆ ತಂದೆಗೆ ಏನು ಆಸೆ ಇತ್ತು, ಇಲ್ಲ ಇವನು ಎತ್ತುಗಳಿದ್ದು ಮನೆ ಒಳಗೆ, ಸ್ವಲ್ಪ ಹೊಲ ಇತ್ತು, ಆದರೆ ನೀರಾವರಿ ಹೊಲ ಅಲ್ಲ, ಮಳೆ ಮೇಲೆ ಹೊಲ ಅದು, ಮಳೆ ಬಂದರೆ ಬೆಳೆ ಬರ್ತಿತ್ತು ಅಷ್ಟೇ. ಒಂದು 3 ಎಕರೆ ಹೊಲ ಇತ್ತು, ಟ್ರ ಮೇಲೆ ನಮ್ಮದು ಕುಟುಂಬ ಸಾಗ್ತಿತ್ತು. ಇರಲಿ ಮಗ ಕೃಷಿಗೆ ಬರಲಿ, ಎತ್ತುಗಳದಾವ ಎತ್ತುಗಳು ಮಾಡಲಿ ಅಂಥೇಳಿ ತಾಯಿಯವರು ಅದನ್ನು ತಂದೆ ಮಾತನ್ನು ಅವ್ರು ಒಪ್ಪಲಿಲ್ಲ. ಇಲ್ಲ ಮಗ ಶಾಲೆ ಕಲೀಲಿ ಅಂಥೇಳಿ ಒತ್ತಾಯ ಮಾಡಿ ನನಗೆ ತಾಯಿ ಶಾಲೆಗೆ ಹಾಕಿದರು. ಆಮೇಲೆ ತಂದೆ ಇದ್ದವರು ಕೆಲವು ಸಲ ಅದನ್ನು ಆ ಮಾತನ್ನಂದರು ಅವರು ಬಿಟ್ಟುಬಿಟ್ರು, ಇಲ್ಲ ಕಲಿತಾನಂದರೆ ಕಲೀಲಿ ಅಂಥೇಳಿ ತಂದೆ ತಾಯಿ ಆಮೇಲೆ ಸಹೋದರ ಇವರೆಲ್ಲರೂ ಒತ್ತಾಸೆ ಮೇಲೆ ನಾನು ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪು ಮಾಡ್ಕೊಳ್ಬೇಕು.
0: ಅಂದರೆ ಸರ್, ಈಗ ಆಗ ಅನುಭವಿಸಿದ ಆ ಒಂದು ಕಷ್ಟದ ದಿನಗಳೇ ಇಂದು ಇಷ್ಟು ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ಬೋದು ಸರ್. ಇನ್ನು ಬಾಲ್ಯದಲ್ಲಿಯೇ ಶಿಕ್ಷಕರಾಗಬೇಕು ಅನ್ನುವಂಥ ಒಂದು ಕನಸನ್ನು ಕಂಡಿದ್ರಿ, ಶಿಕ್ಷಕರಾದ್ರಿ, ಆಗ ವೃತ್ತಿ ಆರಂಭ ಹೇಗಿತ್ತು ಅಂತ?
1: ಮೇಡಮ್ ಅವ್ರು, ನಾನು ಕಲಿಯುವಾಗ ನನಗೆ ಪ್ರೈಮರಿ ಸ್ಕೂಲ್ದಲ್ಲಿ ಪ್ರೈಮರಿ ಶಿಕ್ಷಕರು ನಮ್ಮೆಲ್ಲೇ ಎಲ್ಲರಿಗೂ ಅದು ಸಹಜನೆ, ಶಿಕ್ಷಕರು ನೋಡಿ ನಾವು ಶಿಕ್ಷಕರಾಗಬೇಕು ಅಂಥೇಳಿ. ತೀರ್ಥಹಳ್ಳಿಯಲ್ಲೇ ನಾನು ಕಲಿತದ್ದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಅಂತ ಅವಾಗ ತಾಲೂಕಾಗಿತ್ತು, ಈಗ ತೀರ್ಥಹಳ್ಳಿ ತಾಲೂಕಾಗೈತಿ. ಸರ್ಕಾರಿ ಶಾಲೆ ಒಳಗೇನ ಕಲಿತಿದ್ದೆ. ಆ ಶಾಲೆ ಒಳಗೆ ನಮ್ಮ ಅತ್ತೆ ಒಬ್ಬರು ಟೀಚರ್ ಇದ್ದರು. ನಮ್ಮ ತಂದೆಗೆ ಸ್ವಲ್ಪ ಪಕ್ಕದ ಕಾಕನ ಮಕ್ಕಳು ಅಂತ ಕರಿತೀವಲ್ಲ, ಆ ರೀತಿ ಅವರು ಇದ್ದರು, ಅತ್ತೆ ಇದ್ದರು. ಅವ್ರನ್ನ ನೋಡಿ ನಮಗೇನೋ ಒಂದು ರೀತಿ ಆಸೆ, ಏನಪ್ಪ ನಾವು ಶಿಕ್ಷಕರಾಗಬೇಕಲ್ಲ, ಕಲಿಬೇಕಲ್ಲ, ಯಾಕಂದ್ರೆ ನಮ್ಮ ಮನೆ ಪರಿಸ್ಥಿತಿಗೆ ವಾತಾವರಣಕ್ಕೆ ಮತ್ತು ಆ ಮನೆ ಮಗ್ಗಲ ಮನೆ ಇತ್ತಲ್ಲ ಆ ಮನೆ ವಾತಾವರಣ ಸ್ವಲ್ಪ ಬದಲನಿಸ್ತಿತ್ತು. ನಮ್ಮಲ್ಲಿರ್ತಕ್ಕಂಥ ಕಷ್ಟ, ಅವ್ರಲ್ಲಿರ್ತಕ್ಕಂಥ ಒಂದು ರೀತಿ ಆರ್ಥಿಕವಾದಂಥ ಒಂದು ಸೌಲಭ್ಯ, ಇದನ್ನೆಲ್ಲ ನೋಡ್ಕೊಂಡು ನಾವು ಶಿಕ್ಷಕರಾಗಬೇಕಲ್ಲ, ಕಲಿಬೇಕಲ್ಲ

0: ಅಲ್ಲ ಜೀವನದಲ್ಲಿ ಮುಂದೆ ಬರಬೇಕಲ್ಲ ಅಂತಕ್ಕಂಥ ಒಂದು ಆಸಕ್ತಿ ನಮಗೆ ಮೂಡ್ತಿತ್ತು. ಪ್ರೈಮರಿ ಸ್ಕೂಲೊಳಗಿದ್ದಾಗ ಪ್ರೈಮರಿ ಸ್ಕೂಲ್ ಶಿಕ್ಷಕ ಆಗಬೇಕು ಅಂಥೇಳಿ, ಆಮೇಲೆ ಪಿ ಯು ಸಿ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿ ಒಬ್ಬರು ಟೀಚರ್ ನೋಡಿಕೊಂಡು ಅವರೊಬ್ಬರ ಆದರ್ಶ ಮಾಡಿಕೊಂಡು ನಮ್ಮನವ್ರು ಯಾರು ಹೆಚ್ಚು ಪ್ರೀತಿ ಮಾಡ್ತಾರಲ್ಲ ಅವ್ರನ್ನ ನೋಡಿಕೊಂಡು ನಾವು ಇಲ್ಲ ನಾವು ಸಹಿತ ಹಿಂಗೆ ಆಗಬೇಕು, ಶಿಕ್ಷಕ ಆಗಬೇಕು, ಶಿಕ್ಷಕನಿಂದ ಲೆಕ್ಚರರ್ ಆಗಬೇಕು, ಜೂನಿಯರ್ ಲೆಕ್ಚರ್ ಆಗಬೇಕು. ಆಮೇಲೆ ಡಿಗ್ರಿ ಕಾಲೇಜ್ ಹೋದ ಮತ್ತೆ ಶಿಫ್ಟ್ ಆಯಿತು, ಮತ್ತೆ ಯೂನಿವರ್ಸಿಟಿಗೆ ಹೋದ ಮತ್ತೆ ಶಿಫ್ಟ್ ಆಯಿತು. ಅಂದರೆ ನಾನು ಒಂದು ಯೂನಿವರ್ಸಿಟಿ ಪ್ರೊಫೆಸರ್ ಆಗಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡು ಕೊನೆವರೆಗೂ ನಾನು ಪ್ರಾರಂಭದಿಂದ ಕೊನೆವರೆಗೂ ಶಿಕ್ಷಕ ಆಗಬೇಕು ಅಂತಕ್ಕಂಥ ಒಂದು ಅಭಿರುಚಿಯನ್ನು ಇಟ್ಟುಕೊಂಡು ಅದನ್ನೇ ಕನಸು ಕಾಣಿಕೊಂಡು ಅದನ್ನೇ ಪೋಷಣೆ ಮಾಡಿಕೊಂಡು ಬೆಳಗಿಸ್ಕೊಂಡು ಬಂದಿದ್ದೆ. ಕೊನೆಗೆ ನಾನು ಶಿಕ್ಷಕನಾಗಿನೇ ಒಂದು ಯಶಸ್ವಿಯನ್ನು ಪಡ್ಕೊಂಡೆ ಮೇಡಮ್.
1: ಸರ್, ಮೊದಲು ಶಿಕ್ಷಕರಾದಾಗ ಆ ಒಂದು ವೃತ್ತಿ ಆರಂಭವಾಗುತ್ತಲ್ಲ, ಆ ಒಂದು ಅನುಭವ ಯಾವ ರೀತಿ ಇತ್ತು ಸರ್?
0: ಅದು ನಾನು ಫಸ್ಟು ಎಂ ಎ ಮಾಡಿಕೊಂಡೆ ಕರ್ನಾಟಕ ಯೂನಿವರ್ಸಿಟಿ ಒಳಗೆ, ಆಮೇಲೆ ಪಿ ಎಚ್ ಡಿನೂ ಮಾಡಿಕೊಂಡೆ 1993. ಆಮೇಲೆ 1993 ನಾನು ಯು ಜಿ ಸಿ ನೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಂಡೆ. ಅದು ಪ್ರೊಫೆಸರ್ ಆಗಬೇಕಾದ್ರೆ ಅದು ಅನಿವಾರ್ಯವಾಗಿ ಬೇಕಾಗ್ತಿತ್ತು, ಅದನ್ನು ಪಾಸ್ ಮಾಡಿಕೊಂಡಿದ್ದೆ. ಆಮೇಲೆ ಮುಂದೆ ಏನು ಮಾಡಬೇಕು ಅಂತಕ್ಕಂಥ ಒಂದು ಉದ್ಯೋಗದ ನಿರೀಕ್ಷೆ ಒಳಗಿದ್ದಾಗ ಧಾರವಾಡದಲ್ಲಿನೇ ಇದ್ದೆ, ಒಂದು ರೂಮ್ ಮಾಡಿಕೊಂಡಿದ್ದೆ, ಹಾಸ್ಟೆಲ್ದಲ್ಲಿ ಬಿಟ್ಟಿದ್ದೆಲ್ಲ ರೂಮ್ ಮಾಡಿಕೊಂಡಿದ್ದೆ. ಆವಾಗ ಕೆ ಸಿ ಡಿ ಒಳಗೆ ಕರ್ನಾಟಕ ಕಾಲೇಜು ಅಲ್ಲಿ ಗೆಸ್ಟ್ ಲೆಕ್ಚರ್ ಅಂತೇಳಿ ಕರೀತಿದ್ರು. ಕರೆದಾಗ ನಾನು ಸಹಿತ ಅಲ್ಲಿ ಅಪ್ಲೈ ಮಾಡಿದೆ, ಯೂನಿವರ್ಸಿಟಿಗೆ ಅಪ್ಲೈ ಮಾಡಿದೆ. ಮಾಡಿದ್ಮೇಲೆ ಯೂನಿವರ್ಸಿಟಿ ಒಳಗೇ ಎಲ್ಲ ಸೆಲೆಕ್ಷನ್ ಎಲ್ಲ ಅಲ್ಲೇ ಆಗ್ತಿತ್ತು. ಆಮೇಲೆ ಅಪ್ಲೈ ಮಾಡಿದ್ಮೇಲೆ ನನಗೇನಾಯಿತು, ಕೆ ಸಿ ಡಿ ಕಾಲೇಜೊಳಗೆ ಕನ್ನಡ ಅತಿಥಿ ಉಪನ್ಯಾಸಕ ಅಂಥೇಳಿ ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದಾಗ ಮೊಟ್ಟ ಮೊದಲು ನಾವು ನಾ ಟೀಚರ್ ಅಂಥೇಳಿ ಹೋಗಬೇಕಲ್ಲ, ಹೆಂಗೆ ಹೋಗೋದು ಅಂಥೇಳಿ ವಿಚಾರ ಮಾಡುವಾಗ ನನ್ನ ಸ್ನೇಹಿತರು ಇರ್ತಿದ್ರು, ಅಂದರೆ ನನ್ನ ಜೊತೆಗೇನು ಅವರು ಪಿ ಜಿ ಮಾಡಿಕೊಂಡಿದ್ರು. ಆಮೇಲೆ ಜೆ ಎಸ್ ಎಸ್ ಕಾಲೇಜ್ ಒಳಗೆ ಅವರು ಲೆಕ್ಚರ್ ಆಗಿ ಹೋಗ್ತಿದ್ರು, ಜಿನದತ್ ಹಡಗಲಿ ಅಂತೇಳಿ. ಅವ್ರ ಕಡೆಗೆ ನಾನು ಪದೇ ಪದೇ ಅವ್ರ ರೂಮ್ಗೆ ಎಲ್ಲ ಫ್ರೆಂಡ್ಸ್ ಇದ್ದೀವಿ ಹೋಗ್ತಿದ್ವಿ, ಹೋಗೋತ್ನಾಗ ಅವರು ಓದ್ತಿದ್ರು, ನಾಳೆ ಕ್ಲಾಸ್ ಇತ್ತಂದರೆ ಇವತ್ತರ ಓದ್ಕೋತ ಕೂಡಿರ್ತಿದ್ರು. ಏನು ಓದ್ತೀಯಪ್ಪ ಅಂತ ಕೇಳಿದಾಗ, ನಾಳೆ ಕ್ಲಾಸ್ ಐತಿ ನಾನು ಓದಬೇಕು ಪ್ರಿಪೇರ್ ಮಾಡ್ಕೊಳ್ಬೇಕು. ಏನು ಪ್ರಿಪೇರ್ ಮಾಡ್ಕೊಳ್ತೀಯ ಅಂದ್ರೆ, ಇಲ್ಲ ನಾಳೆ ಈ ಪಾಠ ಐತಿ ಇದನ್ನು ತಯಾರು ಮಾಡ್ಕೋಬೇಕು ಅಂತೇಳಿ ಅವ್ರು ಬರ್ಕೊಳ್ಳೋದು, ನೋಟ್ಸ್ ಮಾಡೋದು. 1 ಗಂಟೆ ಪಾಠಕ್ಕೆ ಅವ್ರು 3-4 ತಾಸುಗಳು ಕುಂತು ಅವ್ರು ಪಾಠ ಮಾಡ್ತಾರೆ, ಅದು ಒಂದು ನನಗೆ ಅನುಭವ ಇತ್ತು. ಇಲ್ಲಿ ಕೆ ಸಿ ಡಿ ಒಳಗೆ ನಾನು ಗೆಸ್ಟ್ ಲೆಕ್ಚರ್ ಅಂತ ನನಗೆ ಆರ್ಡರ್ ಸಿಕ್ಕಮೇಲೆ ನಾನು ಸಹಿತ ಏನು ಮಾಡ್ತಿದ್ದೆ, ನಾಳೆ ಪಾಠ ಒಂದು 6 ಗಂಟೆ ಪಾಠ ಕೊಡ್ತಿದ್ರು ನಮ್ಗೆ, ಅಷ್ಟೇ ವಾರಕ್ಕೆ 6 ಗಂಟೆ ಇರ್ತಿದ್ದು. ಹೀಗಾಗಿ ದಿವ್ಸಕ್ಕೆ ಒಂದು ಕ್ಲಾಸ್ ಇರ್ತಿತ್ತು. ಒಂದು ಕ್ಲಾಸ್ ಇತ್ತಂದರೆ ಒಂದು 2-3 ತಾಸು ನಾವು ಅದನ್ನು ಪ್ರಿಪೇರ್ ಮಾಡಿಕೊಂಡು ಚೆನ್ನಾಗಿ ಓದ್ಕೊಂಡು ಹೋಗ್ತಿದ್ದೆ. ಹೋಗುವಾಗ ಏನಾಗ್ತಿತ್ತು, ಅಲ್ಲಿ ನಮಗೆ ಪಿ ಎಚ್ ಡಿ ಮಾಡಿಕೊಂಡದ್ದು ಆಮೇಲೆ ಡಾಕ್ಟರೇಟ್ ಡಿಗ್ರಿ ಇರೋದ್ರಿಂದ ಒಳ್ಳೆಯ ವಿಷಯಗಳನ್ನು ಕಲಿಸ್ಲಿಕ್ಕೆ ನಮಗೆ ಕೊಟ್ಟಿದ್ದರು ಕೆ ಎಸ್ ಡಿ ಒಳಗಿರ್ತಕ್ಕಂಥ ಕನ್ನಡ ಪ್ರಾಧ್ಯಾಪಕರು. ಅಂದರೆ ಅಲ್ಲಿ ಭಾರತೀಯ ಕಾವ್ಯಮೀಮಾಂಸೆ ಕೊಟ್ಟಿದ್ದರು, ಆಮೇಲೆ ಶಬ್ದಮನಿ ದರ್ಪಣ ಅಂತೇಳಿ ಕೊಟ್ಟಿದ್ದರು, ಅದು ವ್ಯಾಕರಣ. ಅವುಗಳನ್ನೆಲ್ಲ ಕೊಟ್ಟಾಗ ಇನ್ನೂ ಹೆಚ್ಚು ನಾವು ಓದ್ಕೊಂಡು ಹೋದಾಗ, ನಾನು ಓದ್ಕೊಂಡು ಹೋದಾಗ ಪಾಠ ಓದ್ಕೊಂಡು ಹೋಗಿ ಪ್ರಿಪೇರ್ ಮಾಡ್ಕೊಂಡು ಹೋದ್ಮೇಲೆ ಪಾಠನೂ ಚೆನ್ನಾಗಿ ಆಗ್ತಿದ್ದು, ವಿದ್ಯಾರ್ಥಿಗಳು ಏನು ಮಾಡ್ತಿದ್ರು ಭಾಳ ಪ್ರೀತಿದಿಂದ ಪಾಠ ಕೇಳ್ತಿದ್ರು, ಮತ್ತು ನಾವು ಹೊಸಬರು ಅಂಥೇಳಿ ಆಸಕ್ತಿದಿಂದ ಕಲಿಸ್ತಿದ್ವಲ್ಲ, ಹಿಂಗಾಗಿ ಅಲ್ಲಿಂದನೇ ನನಗೆ ಒಂದು ರೀತಿ ಶ್ರೇಯಸ್ ಗೆಲುವು ಸಿಕ್ಕಿತು, ಅದನ್ನು ನಾ ಮುಂದೆ ಬಿಲ್ಡಪ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಯಿತು ಅಂಥೇಳಿ ಈ ಸಂದರ್ಭ ಒಳಗೆ ಆ ಮಾತನ್ನು ನೆನಪು ಮಾಡ್ಕೊಳ್ಬೋದು.
1: ಸರ್, ಈಗ ಭಾಷಾ ಶಿಕ್ಷಕರು ಅಂದರೆ ಶಿಸ್ತು ಕಟ್ಟುನಿಟ್ಟು ಅಂತ ಇರುತ್ತೆ, ಮತ್ತು ಅಂದರೆ ಏನೇನು ಬರೀದೆ ಹೀಗೆ ಬರಿಬೇಕು, ಹೀಗೆ ನೀಟಾಗಿನೇ ಬರಿಬೇಕು, ಮತ್ತು ಕಲ್ತಿದ್ದನ್ನು ಒಪ್ಪಿಸ್ಲೇಬೇಕು ಅಂತ ಇರುತ್ತೆ. ಈಗ ತಾವು ಕೂಡ ಭಾಷಾ ಶಿಕ್ಷಕರು, ಹೇಗೆ ಸರ್ ಈ ಒಂದು ವಿಷಯದಲ್ಲಿ ಜೆ ಪಿ ಸರ್ ಹೇಗೆ?
0: ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಶಿಸ್ತು ಅನ್ನೋದು ಭಾಳ ಮುಖ್ಯ, ಪ್ರತಿ ವ್ಯಕ್ತಿಗೇನು. ಅದರೊಳಗೇ ಶಿಕ್ಷಕರಾಗಿರ್ತಕ್ಕಂಥವ್ರಿಗೆ ಇನ್ನೂ ಹೆಚ್ಚು ನಾವು ಶಿಸ್ತಿನಿಂದ ಇರಬೇಕು, ಯಾಕಂದರೆ ನಮ್ಮ ಪಾಠದ ಜೊತೆಗೆ ನಮ್ಮ ವ್ಯಕ್ತಿತ್ವನೂ ಮಕ್ಕಳ ಮೇಲೆ ಪ್ರಭಾವ ಬೀರ್ತದೆ. ಅಂದರೆ ನಾವು ಯಾವ ರೀತಿ ಶಿಸ್ತದೇವಿ, ಯಾವ ರೀತಿ ನಾವು ಸ್ವಚ್ಛ ಇದ್ದೀವಿ, ಯಾವ ರೀತಿ ನಾವು ಮಾತಾಡ್ತೀವಿ, ನಮ್ಮ ಕಲ್ಚರ್ ಏನು, ನಮ್ಮ ಸಂಸ್ಕೃತಿ ಏನು, ಇದೆಲ್ಲ ಅದು ಪ್ರಭಾವ ಬೀರ್ತದೆ. ನಾವು ಪಾಠ ಮಾಡುವಾಗ ಅಷ್ಟೇ ನಾವು ಸಂಸ್ಕೃತಿ ಯುಕ್ತರಾಗಿ ಪಾಠ ಮಾಡೋದು, ಹೊರಗೆ ಬಂದಮೇಲೆ ನಮಗೆ ಸಂಸ್ಕೃತಿ ಇರದಿದ್ದರೆ ಆ ಮಕ್ಕಳು ನಮಗೆ ಒಂದು ರೀತಿ ಅಪಹಾಸ್ಯ ಮಾಡ್ತಾರೆ, ಟೀಕಾ ಮಾಡ್ತಾರೆ, ಏನಪ್ಪ ಇವ್ರು ಈ ರೀತಿ ಅದಾರಲ್ಲ, ಕಲಿಸೋದನ್ನೇ ಬೇರೆ ಇರೋದನ್ನೇ ಬೇರೆ ಅದಾರಲ್ಲ ಅಂತೇಳಿ. ಅದಕ್ಕೆ ನಾವು ಏನು ಮಾಡಬೇಕು, ಯಾವಾಗೂ ಸಹಿತ ನಾವು ಶಿಸ್ತಿನ ಕಡೆಗೆ. ಮತ್ತು ನಾನು ಪಿ ಎಚ್ ಡಿ ಮಾಡಿದ್ದು ಸಂಶೋಧನೆ ನಮಗೇನು ಕಲಿಸ ಒಂದು ಶಿಸ್ತನ್ನೇ ಕಲಿಸ್ತದೆ. ಅದು ನಮ್ಮ ಬರವಣಿಗೆ ಹೇಗಿರಬೇಕು, ಪ್ರತಿ ಬರವಣಿಗೆಯೊಳಗೆ ಬರ್ತಕ್ಕಂಥ ಮಾತುಗಳಿಗೆ ಸಾಕ್ಷಿಗಳು ಯಾವದಾವ, ದಾಖಲೆಗಳು ಯಾವದಾವ, ಅದೆಲ್ಲ ನಮಗೆ ಸಂಶೋಧನೆ ನಮ್ಮ ಅಧ್ಯಯನ ಏನು ಮಾಡ್ತದೆ, ಸಂಶೋಧನೆ ಅಂತಕ್ಕಂಥ ಶಿಸ್ತನ್ನೇ ನಮಗದು ರೂಢಿ ಹಾಕಿಕೊಡ್ತದೆ ಅಂತೇಳಿ. ಮತ್ತು ಭಾಷಾ ವಿಜ್ಞಾನಿಗಳು ಅಂತಂದರೆ ಅಥವಾ ಭಾಷಾ ಅಧ್ಯಾಪಕರು ಸಂಸ್ಕೃತಿನ ಕಲಿಯೋದು, ಸಾಹಿತ್ಯ ಅಂತಂದರೆ ಸಂಸ್ಕೃತಿ, ಜೀವನದ ವಿಧಾನ ಅದು. ಆ ಸಂಸ್ಕೃತಿನೇ ಕಲಿತಿರ್ತೀವಿ, ಅದೇ ರೀತಿ ನಾವು ಬದುಕನ್ನು ರೂಪಿಸ್ಕೊಳ್ತೀವಿ, ಮತ್ತು ಅದನ್ನೇ ನಾವು ಮಕ್ಕಳಿಗೆ ಪಾಠ ಮಾಡ್ತೀವಿ. ನಮ್ಮ ಹಾಗೆ ಮಕ್ಕಳು ಸಂಸ್ಕಾರವಂತರಾಗಿ ಬೆಳೀಲಿ ಅಂತಕ್ಕಂಥ ಒಂದು ಆಸೆಯನ್ನು ಇಟ್ಕೊಂಡೇ ನಾನು ಪಾಠ ಮಾಡ್ತೀವಿ. ಆ ರೀತಿ ಮಾಡಬೇಕು, ಅದು ಅಷ್ಟೇ ಸೂಕ್ತ ಅಂಥೇಳಿ ನನ್ನ ವಿಚಾರ ಮೇಡಮ್.
1: ಮತ್ತು ಇವಾಗ ಒಬ್ಬ ಶಿಕ್ಷಕರಾಗಿ, ಭಾಷಾ ಶಿಕ್ಷಕರಾಗಿ ತುಂಬ ಕಟ್ಟುನಿಟ್ಟ ಹೇಗೆ ಮಕ್ಕಳೊಂದಿಗೆ?
0: ಕಟ್ಟುನಿಟ್ಟು ಅಂತಂದರೆ ಇಲ್ಲಿ ಪ್ರಾಥಮಿಕ ಶಾಲೆ ಒಳಗೆ ಮಕ್ಕಳನ್ನು ಕಟ್ಟುನಿಟ್ಟಾಗಿ ನಾವು ಬೆಳೆಸ್ಬೋದು. ಅಲ್ಲಿ ಮಕ್ಕಳನ್ನು ನೋಡ್ತಕ್ಕಂಥ ಶಿಕ್ಷಕರ ದೃಷ್ಟಿಕೋನ ಬೇರೆ, ಮಾಧ್ಯಮಿಕ ಶಾಲೆಯಲ್ಲಿ ಬಂದಮೇಲೆ ಶಿಕ್ಷಕರ ದೃಷ್ಟಿಕೋನ ಬೇರೆ, ಜೂನಿಯರ್ ಕಾಲೇಜಿಗೆ ಬಂದಮೇಲೆ ಆಮೇಲೆ ಡಿಗ್ರಿ ಕಾಲೇಜಿಗೆ ಬಂದಮೇಲೆ ಅದೇ ರೀತಿ ಯೂನಿವರ್ಸಿಟಿಗೆ ಹೋದ್ಮೇಲೆ ಮಕ್ಕಳೇನು ಹಂತ ಹಂತದೊಳಗೆ ಬೆಳವಣಿಗೆ ಆಗ್ತಾ ಆಗ್ತಾ ಬಂದಿರ್ತಾರೆ. ಆ ಹಂತದೊಳಗೆ ಆ ಮಗು ಯಾವ ಹಂತದೊಳಗೈತೆ ಅಂತ ತಿಳ್ಕೊಂಡು ನಾವು ಅವರಿಗೆ ಪಾಠ ಮಾಡಬೇಕಾಗ್ತದೆ. ಅಲ್ಲಿ ಕಟ್ಟುನಿಟ್ಟವನ್ನು ನಾವು ಚೆನ್ನಾಗಿ ಪಾಲಿಸ್ಬೋದು, ಆ ಶಿಕ್ಷಕರ ಪಾಲಿಸ್ಬೋದು, ಅಂದರೆ ಬೆದರಿಕೆ ಹಾಕ್ಬೋದು, ಅದು ಏನಪ್ಪ ಕಣ್ಣಿನ ಅಂಜಿಕೆ ಹಾಕ್ಬೋದು ಅಥವಾ ಏರು ಧ್ವನಿ ಒಳಗೆ ಮಾತಾಡಿ ಹೆದರಿಸ್ಬೋದು ಅಂತೇಳಿ. ಇಲ್ಲಿ ಡಿಗ್ರಿ ಕಾಲೇಜಿಗೆ ಬಂದಮೇಲೆ ಮಕ್ಕಳೆಲ್ಲ ನಮ್ಮ ವಯಸ್ಸಿನ ಅಂದರೆ ಅದು ಪ್ರೌಢಾವಸ್ಥೆಯೊಳಗೆ ಬಂದಿರ್ತಾರೆ ಮಕ್ಕಳೆಲ್ಲ. ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು ಕಂಠ ಪಾಠ ಮಾಡ್ತದೆಲ್ಲ ಹೋಗಿರ್ತದೆ. ಈಗ ವಿಚಾರ ಮಾಡ್ತಿರ್ತಾರೆ ನಾವು ಯಾವ್ದು ಪಾಠ ಮಾಡ್ದೇವಲ್ಲ, ಪಾಠ ಮಾಡಿದ್ದು ಸರಿ ಯಾವುದು ತಪ್ಪು ಯಾವುದು ಸೂಕ್ತ ಯಾವುದು ಅದು ಒಳ್ಳೇದು ಅಲ್ಲದ ಯಾವುದು ಪಾಠ ತಿಳ್ಕೊಳ್ತಿರ್ತಾರೆ. ಇಂಥ ಸಂದರ್ಭ ಒಳಗೆ ನಾವು ಕಟ್ಟುನಿಟ್ಟು ಅನ್ನೋದಲ್ಲಿ ಬರೋದೇ ಇಲ್ಲ, ತಿಳುವಳಿಕೆ ಮುಖ್ಯ ಆಗತ್ತೆ. ಇಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಕಾಲೇಜ್ ಒಳಗಿರ್ತಕ್ಕಂಥ ಅಧ್ಯಾಪಕ ಅಥವಾ ಯೂನಿವರ್ಸಿಟಿ ಒಳಗಿರ್ತಕ್ಕಂಥ ಅಧ್ಯಾಪಕ ತನ್ನ ಸರಿಸಮಾನವಾಗಿರ್ತಕ್ಕಂಥ ಮಕ್ಕಳ ಮುಂದೆ ಪಾಠ ಹೆಂಗೆ ಮಾಡಬೇಕು ಅಂತಂದ್ರೆ ಒಬ್ಬ ಶಾಸ್ತ್ರದ ಪಾಠ ಮಾಡೋದಲ್ಲ, ಕಾನೂನಿನ ಪಾಠ ಬೇರೆ. ಕಾನೂನು ಅಂದರೆ ಹಿಂಗೆ ಇರ್ತತಿ, ಶಾಸ್ತ್ರ ಅಂದರೆ ಹಿಂಗೆ ಇರ್ತದೆ ಅಂತೇಳಿ. ಆದ್ರೆ ನಾವು ಸಾಹಿತ್ಯವನ್ನು ಪಾಠ ಮಾಡ್ತಕ್ಕಂಥವ್ರು ಸಾಹಿತ್ಯದ ಮೂಲಕ ಮಕ್ಕಳಿಗೆ ಒಂದು ನೈತಿಕತೆಯನ್ನು ಕಲಿಸೋದಾಗಲಿ ಅಥವಾ ಒಂದು ಜ್ಞಾನವನ್ನು ಕೊಡೋದಾಗಲಿ ಪಾಠ ಮಾಡುವಾಗ ಅವರಿಗೆ ಅರಿವು ತಿಳುವಳಿಕೆ ಇವುಗಳನ್ನು ದೃಷ್ಟಿಯೊಳಗೆ ಇಟ್ಕೊಂಡು ನಾವು ಪಾಠ ಮಾಡಿದಾಗ ಅದು ಹೆಚ್ಚು ಸೂಕ್ತ ಆಕೈತಿ ಅಂತ. ಕಟ್ಟುನಿಟ್ಟು ನೀನು ಇಷ್ಟು ಮಾಡಲೇಬೇಕು, ಇಷ್ಟು ಓದಲೇಬೇಕು, ಇಷ್ಟು ಬರ್ಕೊಂಡು ಬರಲೇಬೇಕು ಅಂತಕ್ಕಂಥ ಪ್ರಮೇಯ ಇಲ್ಲಿ ಡಿಗ್ರಿ ಕಾಲೇಜ್ ಒಳಗೆ ಮತ್ತು ಯೂನಿವರ್ಸಿಟಿ ಒಳಗೆ ಬರೋದಿಲ್ಲ ಅಂತಕ್ಕಂಥ ನನ್ನ ವಿಚಾರ ಮೇಡಮ್.
1: ಸರ್, ಈಗ ಕಲಿಕೆಯ ವಿಚಾರ ಬಂದಾಗ ಆಗಿನ ಕಲಿಕೆಗೂ ಈಗಿನ ಕಲಿಕೆಗೂ ಏನಾದರೂ ವ್ಯತ್ಯಾಸವನ್ನು ಕಾಣ್ತೀರಾ ತಾವು?
0: ಸಾಕಷ್ಟು ವ್ಯತ್ಯಾಸ ಇದೆ ಮೇಡಮ್. ಏನು ಅಂತಂದ್ರೆ ಆವಾಗ ಪಾಠಗಳು ಹೆಂಗಿರ್ತಿದ್ವು, ಪಠ್ಯಗಳನ್ನೇ ಕೇಂದ್ರೀಕೃತ ಆಗಿರ್ತಿದ್ವು ಪಠ್ಯಗಳೇ. ಆಮೇಲೆ ವಿದ್ಯಾರ್ಥಿಗಳ ಕಲಿಕೆನು ಏನಾಗಿರ್ತಿತ್ತು, ತರಗತಿ ಕೇಂದ್ರೀಕೃತ ಆಗಿರ್ತಿದ್ವು. ಮೂಲಭೂತವಾದಂಥ ಸೌಲಭ್ಯಗಳು ಹೊರಗಡೆಗೆ ಅಷ್ಟು ಸಿಗ್ತಿರಲಿಲ್ಲ. ಉಪನ್ಯಾಸಕನನ್ನೇ ಅವಲಂಬಿಸಬೇಕು, ಪಠ್ಯಗಳನ್ನೇ ಅವಲಂಬಿಸಬೇಕು, ಅಲ್ಲೇ ಮಗು ಏನಾಗ್ತಿದ್ದ, ಒಬ್ಬ ವಿದ್ಯಾರ್ಥಿ ತಯಾರಾಗ್ತಿದ್ದ. ಆದರೆ ಈಗ ಆ ಪರಿಸ್ಥಿತಿ ಇಲ್ಲ. ಪಠ್ಯಗಳನ್ನು ಬಿಟ್ಟು, ಪಾಠ ಬಿಟ್ಟು, ಶಿಕ್ಷಕರನ್ನು ಬಿಟ್ಟು ಹೊರಗಡೆಗೆ ಬೇಕಾದಷ್ಟು ಜ್ಞಾನ ಶಾಖೆಗಳು ಇವತ್ತು ಏನು ವಿದ್ಯಾರ್ಥಿ ಇರೋಲ್ಲಿಗೇನೆ ಬರ್ತಾ ಇದ್ದಾವೆ. ಈಗ ಕೋಚಿಂಗ್ ಕ್ಲಾಸಸ್ ಅದಾವೆ ಸಾಕಷ್ಟು. ಆಮೇಲೆ ಮೊಬೈಲ್ ಒಳಗೇನೆ ಪಾಠಗಳು ಇಂತಿಷ್ಟು ಫೀ ಅಂತ ಕಟ್ಟಿಬಿಟ್ರೆ ಆ ಗಂಟೆಗೆ ನೀವು ಅಲ್ಲಿ ಮೊಬೈಲನ್ನು ಹಿಡ್ಕೊಂಡು ಕುಂತರ ಸಾಕು, ಅವರಿಗೆ ಯಾವ ರೀತಿ ಪಾಠಗಳು ಬೇಕು ಆ ರೀತಿ ಆ ವಿದ್ಯಾರ್ಥಿ ಎಲ್ಲಿ ಬೇಕಾದಲ್ಲಿ ಕುಂತು ಪಾಠ ಕೇಳ್ಬೋದು. ಆಮೇಲೆ ನೆಟ್ ಮೂಲಕ ಬೇಕಾದ ವಿಷಯಗಳನ್ನು ಆತ ಸಂಗ್ರಹ ಮಾಡ್ಕೊಳ್ಬೋದು, ಪಾಠವನ್ನು ಕೇಳ್ಬೋದು. ಅಂದರೆ ಆವಾಗಿನ ಬೋಧನೆಗೆ ಇರ್ತಕ್ಕಂಥ ಉಪನ್ಯಾಸಕನ ಜವಾಬ್ದಾರಿ ಬೇರೆ, ಈಗಿನ ಉಪನ್ಯಾಸಕನ ಜವಾಬ್ದಾರಿ ಬೇರೆ. ಅವುಗಳನ್ನು ಮೀರಿನೂ ತಾನು ಹೆಂಗೆ ತನ್ನ ಸ್ಥಾನವನ್ನು ಭದ್ರಪಡಿಸ್ಕೊಳ್ಬೇಕು ಒಬ್ಬ ಉಪನ್ಯಾಸಕ, ಅವುಗಳನ್ನು ಮೀರಿನೂ ಒಬ್ಬ ವಿದ್ಯಾರ್ಥಿ ತನ್ನ ಕಡೆಗೆ ಬರಬೇಕು ಅಂದರೆ ಆತ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅಂದರೆ ಇಲ್ಲಿ ಎಲ್ಲ ದೃಷ್ಟಿಯಿಂದ ಉಪನ್ಯಾಸಕ ತಯಾರಾಗಬೇಕು. ಬರೀ ಪಠ್ಯ ಇಟ್ಕೊಂಡು ಅಂತಲ್ಲ, ಬಟ್ ಲೈಬ್ರರಿ ಅಂತ ಅಷ್ಟೇ ಅಂತಲ್ಲ, ಬರೀ ಮೊಬೈಲ್ ಒಳಗೆ ಸಿಕ್ಕತ್ತೆ ನೆಟ್ ಅಂತ ಅಷ್ಟು, ನೆಟ್ದಿಂದ ಸಂಗ್ರಹ ಮಾಡ್ಕೊಳ್ಳೋದು ಅಷ್ಟೇ ಅಂತಲ್ಲ, ಅನೇಕ ದೃಷ್ಟಿಯಿಂದ ಮೂಲಗಳಿಂದ ಆತ ಜ್ಞಾನವನ್ನು ಸಂಗ್ರಹ ಮಾಡಿಕೊಂಡು ಎಲ್ಲವನ್ನ ಹರಿದು ಹಂಚಿದಾಗ ವಿದ್ಯಾರ್ಥಿ ಏನಾಗ್ಬೋದು, ಈ ಉಪನ್ಯಾಸಕರ ಕಡೆಗೆ ಬರ್ಬೋದು, ಪಾಠ ಕೇಳಲಿಕ್ಕೆ ಬರ್ಬೋದು. ಇಲ್ಲದೆ ಹೋದ್ರೆ ಉಪನ್ಯಾಸಕ ಪಾಠ ಹಂಗೆ ಕ್ಲಾಸ್ ಒಳಗೆ ಪಾಠ ಮಾಡೇ ಮಾಡ್ತಿರ್ತಾರೆ. ಉಪನ್ಯಾಸಕ ಪಾಠ ತನ್ನ ಪಾಡಿಗೆ ತನ್ನ ಮಾಡೋದು, ವಿದ್ಯಾರ್ಥಿಗಳು ಅಲ್ಲಿ ಏನೂ ರುಚಿ ಕಾಣದೇ ಇದ್ದರೆ ಸ್ಪಂದನೆ ಸರಿಯಾಗಿ ಸಿಗೋದಿಲ್ಲ, ಅವ್ರು ಹೊರಗಡೆಗೆ ಹೋಗಿಬಿಡ್ತಾರ ಅಂತ ಅನ್ನೋದು. ಅದಕ್ಕೆ ಉಪನ್ಯಾಸಕನ ಜವಾಬ್ದಾರಿ ಇವತ್ತು ಬಹಳ ಮುಖ್ಯವಾಗೈತಿ. ಬಹಳ ಆತ ಜ್ಞಾನವನ್ನು ಹೆಣ್ಣು ಹೆಚ್ಚು ಪಡ್ಕೊಳ್ಬೇಕು, ಆಳಕ್ಕೆ ಇಳಿಬೇಕು, ಆಳಕ್ಕೆ ಇಳಿದ ಆತ ಪಾಠ ಮಾಡ್ತೈತಂದ್ರೆ ಆತನ ಸ್ಥಾನ ಇನ್ನೂ ಭದ್ರ ಆಕತಿ ಅಂತೇಳಿ ಹೇಳ್ಬೋದು.
1: ಅಂದರೆ ಸರ್, ಈಗ ಉಪನ್ಯಾಸಕರ ಜವಾಬ್ದಾರಿ ಜಾಸ್ತಿ ಆದಾಗ ಈಗ ಗುರುಭಕ್ತಿ ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಈಗ ಮಕ್ಕಳಲ್ಲಿ ಯಾವ ರೀತಿ ಇದೆ ಸರ್ ಗುರುಭಕ್ತಿ? ಯಾಕಂದರೆ ನಾವು ಆಗೆಲ್ಲ ಗುರುಗಳು ಅಂದರೆ ಒಂಥರ ದೇವ್ರ ಥರ ನೋಡ್ತಿದ್ವಿ, ಸರಸ್ವತಿಯನ್ನು ಒಂದು ಥರ ನೋಡ್ತಿದ್ವಿ, ಅವರಲ್ಲಿರುವಂತಹ ಒಂದು ಜ್ಞಾನ ಭಂಡಾರ ನಮ್ಮ ಒಂದು ಇದಕ್ಕೆ ನಿಲುಕದಂಥದ್ದು, ನಮ್ಮ ಊಹೆಗೂ ನಿಲುಕದಂಥದ್ದು ಅಂತ ನಾವು ಅವಾಗ ಊಹೆ ಮಾಡ್ತಾ ಇರ್ತಿದ್ವಿ. ಈಗ ಹೇಗೆ ಸರ್ ಗುರುಭಕ್ತಿ?
0: ಈಗ ಏನಾಗಿದೆ ಮೇಡಮ್ ಅವರು, ಕಾಲಕ್ಕೆ ತಕ್ಕಂಗೆ ಸಮಾಜ ಪರಿವರ್ತನೆ ಆಗೋದು ಸಹಜನೇ. ಮೊದಲು ಹೆಂಗಿತ್ತು ಹಂಗೆ ಇರಲಿ ಅಂಥೇಳಿ ನಾವು ನಿರೀಕ್ಷೆ ಮಾಡೋದನ್ನು ಅದು ನಮ್ಮ ತಪ್ಪಾಗ್ತದೆ. ಹೌದಿಲ್ಲ ಅಂದರೆ ಹಿಂದೊಂದು ಕಾಲ ಇತ್ತು, ಅಷ್ಟು ಮೇಧಾವಿಗಳಿದ್ದರು, ಆಮೇಲೆ ಗುರು ಅಂತಂದ್ರೆ ಅಷ್ಟೊಂದು ಭಕ್ತಿ ಇತ್ತು, ಗೌರವ ಇತ್ತು ಅಂತಕ್ಕಂಥದ್ದು. ಆವಾಗಿನ ಕಾಲ ಅದು ಸೀಮಿತ, ಅದನ್ನು ಬಿಟ್ಟು ಬಿಡೋದು ನಾವು ಅಷ್ಟು ಅದನ್ನೇ ನಿರೀಕ್ಷೆ ಮಾಡ್ಕೊಂಡು ಕೊಡೋದು ಯುಕ್ತ ಅಲ್ಲ ಅಂತೇಳಿ ಅನ್ನಿಸ್ತದೆ. ಪ್ರತಿಯೊಬ್ಬರಿಗೂ ಒಂದೊಂದು ಸ್ಥಾನ ಐತಿ. ಈಗ ವಿದ್ಯಾರ್ಥಿಗೂ ಒಂದು ಸ್ಥಾನ ಐತಿ, ಅದರ ಶಿಷ್ಯನಿಗೂ ಒಂದು ಸ್ಥಾನ ಐತಿ, ಪ್ರಾಧ್ಯಾಪಕ ಆದವನಿಗೆ ಒಂದು ಸ್ಥಾನ ಐತಿ ಅಂತನ್ನೋದು. ಅವ್ರವ್ರ ಸ್ಥಾನಗಳನ್ನು ಮೊದಲು ಅರಿಕೆ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. ಅಧ್ಯಾಪಕ ಆದವನು ಹೇಗಿರಬೇಕು, ಈತ ಜ್ಞಾನದ ಭಂಡಾರ ಆಗಿರಬೇಕು ಮೊದಲು. ಜ್ಞಾನದ ಭಂಡಾರ ಆಗಿದ್ದ ಅಂತಂದ್ರೆ ಆತನ ಪಾಠ ಚೆನ್ನಾಗಿತ್ತು ಅಂತಂದ್ರೆ, ಆತನ ಸಂಸ್ಕಾರ ಚೆನ್ನಾಗಿತ್ತು ಅಂತಂದ್ರೆ ಸಹಜವಾಗಿಯೇ ವಿದ್ಯಾರ್ಥಿಗಳು ಆತನಿಗೆ ಗೌರವ ಕೊಟ್ಟೇ ಕೊಡ್ತಾರೆ. ಯಾವುದೂ ಇರಲಾರ್ದೇ ತನ್ನಲ್ಲಿ ನೈತಿಕತೆ ಇಲ್ಲ, ತನ್ನಲ್ಲಿ ಸಂಸ್ಕಾರ ಇಲ್ಲ, ತನ್ನಲ್ಲಿ ಪಾಠಕ್ಕೆ ಬೇಕಾಗ್ತಕ್ಕಂಥ ಒಂದು ಪೂರ್ವ ತಯಾರಿ ಇಲ್ಲ, ಯಾವುದೂ ಇರಲಾರ್ದೇ ವಿದ್ಯಾರ್ಥಿಗಳಿಗೆ ಕೆಟ್ಟರು, ವಿದ್ಯಾರ್ಥಿಗಳಿಗೆ ಕೆಟ್ಟರು, ಕಾಲ ಕೆಟ್ಟಿತು ಅನ್ನೋದು ತಪ್ಪಾಗ್ತದೆ. ಅಂದರೆ ಕಾಲ ಕೆಡಲಿಕ್ಕೆ ಕಾರಣ ಯಾರಾಗಿರ್ತಾರೆ, ವಿದ್ಯಾರ್ಥಿಗಳು ಗೌರವ ಕೊಡದೇ ಇರಲಿಕ್ಕೆ ಕಾರಣ ಯಾರಾಗಿರ್ತಾರೆ ಅಂತಂದ್ರೆ ಆ ಹೆಚ್ಚಿನ ಮಟ್ಟಿಗೆ ಪ್ರಾಧ್ಯಾಪಕನೇ ಆಗಿರ್ತಾನಂತನ್ನೋದು. ಎಲ್ಲವನ್ನೂ ಆತ ಪಡ್ಕೊಳ್ಬೇಕು, ಪಡ್ಕೊಂಡ ಮೇಲೆ ವಿದ್ಯಾರ್ಥಿಗಳಿಗೆ ತಿಳುವಳಿಕೆ ಕೊಡಬೇಕು ಅಂತನ್ನೋದು. ನಮ್ಮಲ್ಲಿ ಆ ಜ್ಞಾನ ಇತ್ತು ಅಂತಂದ್ರೆ, ಆ ಸಂಸ್ಕಾರ ಇತ್ತು ಅಂತಂದ್ರೆ ವಿದ್ಯಾರ್ಥಿಗಳು ಸಹಜವಾಗಿನೇ ಗೌರವ ಕೊಟ್ಟೇ ಕೊಡ್ತಾರೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಇವತ್ತು ಏನಪ್ಪ ಒಂಥರ ಗೌರವ ಕೊಡಲಾರ್ದಂಥ ವಿದ್ಯಾರ್ಥಿಗಳು ಇಲ್ಲ, ಬಹಳಷ್ಟು ಜನ ಅಲ್ಲಿಯೂ ಸಹಿತ ಅದಾರ, ಒಳ್ಳೆ ವಿದ್ಯಾರ್ಥಿಗಳು ಅದಾರ, ಈಗ ಒಳ್ಳೆ ಉಪನ್ಯಾಸಕರು ಅದಾರ, ಒಳ್ಳೆ ಶಿಷ್ಯಂದಿರು ಅದಾರ, ಗೌರವ ಕೊಟ್ಟೇ ಕೊಡ್ತಾರೆ. ಅದಕ್ಕೆ ವಿದ್ಯಾರ್ಥಿ ಮತ್ತು ಶಿಕ್ಷಕರು ಏನಾಗಿರ್ಬೇಕಂದ್ರೆ ಪರಸ್ಪರ ಕೊಡ್ತಕ್ಕಂಥದ್ದು, ಇದು ಗೌರವ ಕೊಡೋದು, ಗೌರವ ತಗೊಳ್ಳೋದು. ನಾವು ವಿದ್ಯಾರ್ಥಿನ ಎಷ್ಟು ಪ್ರೀತಿ ಮಾಡ್ತೇನಲ್ಲ ಅಷ್ಟು ವಿದ್ಯಾರ್ಥಿ ನನಗೆ ಗೌರವ ಕೊಡ್ತಾನೆ. ಹೌದಿಲ್ಲ, ನಾನು ಮೊದಲು ಪ್ರೀತಿ ಕೊಟ್ಟು ಪ್ರೀತಿಯನ್ನು ಪಡ್ಕೊಳ್ಳೋದು, ಗೌರವ ಕೊಟ್ಟು ಗೌರವವನ್ನು ಪಡ್ಕೊಳ್ಬೇಕಾದಂಥ ಕಾಲ ಇದು
1: ಅಂತ ಹೇಳ್ಬೋದು. ಸರ್, ಈಗ ವೃತ್ತಿಯಿಂದ ಪ್ರಾಧ್ಯಾಪಕರಾಗಿ ಈಗ ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದಿದ್ದೀರಾ. ಒಂದು 30 ವರ್ಷಗಳ ಕಾಲ ಈ ಒಂದು ಉಪನ್ಯಾಸಕ ವೃತ್ತಿ ಯಾವ ರೀತಿ ಸಂತೃಪ್ತಿಯನ್ನು ತಂದುಕೊಟ್ಟಿದೆ ತಮಗೆ?
0: ಇದು ಈ ವೃತ್ತಿ ಒಳಗೆ ಭಾಳ ಅಂದರೆ ಭಾಳ ನನಗೆ, ಯಾಕಂದರೆ ನಾನು ಪ್ರಾರಂಭದಿಂದ ನಾನು ಹೇಳಿದೆ ನಿಮ್ಗೆ ಶಿಕ್ಷಕ ಆಗಲೇಬೇಕು ಅಂತೇಳಿನೇ ಒಂದು ಗುರಿಯನ್ನು ಇಟ್ಕೊಂಡು ಬಂದದ್ದು. ನನ್ನ ಆಸಕ್ತಿ ಪ್ರಕಾರ ನಾನು ಶಿಕ್ಷಕನಾದಾಗ 30 ವರ್ಷ ಕಲಿಸಿದಾಗ ನನಗೆ ಯಾವಾಗೂ ಇದು ಹಳೆಯದು ಹಳೆದು ಹಳೆತರದು ಅಂತ ಅನಿಸ್ಲಿಲ್ಲ. ಯಾಕಂದ್ರೆ ನನ್ನ ಆಸಕ್ತಿಯ ಕ್ಷೇತ್ರ ಇದು, ಶಿಕ್ಷಕ ಆಗಬೇಕು ಅಂತೇಳಿ ನಾನು ಏನು ಪಡ್ಕೊಂಡಿದ್ದಲ್ಲ, ನನಗೆ ಆಸಕ್ತಿಯ ಕ್ಷೇತ್ರ. ಹಿಂಗಾಗಿ 30 ವರ್ಷ ಕಲಿಸಿದ್ರು ನಾನು ನಿತ್ಯ ನೂತನ, ಹೊಸ ಹೊಸದನ್ನೇ ಕಲಿಯೋದು, ಹೊಸದನ್ನು ಕಲಿತು ಹೊಸದನ್ನು ಪಾಠ ಮಾಡೋದು. ಪಾಠ ಒಂದೇ ಇದ್ರೂ ಈಗ ಶಬ್ದ ಮನಿ ದರ್ಪಣ ವ್ಯಾಕರಣ ಶುಷ್ಕ ಅಂತಾರೆ, ಏನಪ್ಪ ವ್ಯಾಕರಣ ಕಲಿ ಶುಷ್ಕ ಅಂತಾರೆ. ಆದ್ರೆ ಆ ವ್ಯಾಕರಣ ಕಲಿಯೋ ಹೊತ್ತಿನಾಗ ಒಂದು ಕಲಿಯೋದಿಲ್ಲ ನಾವು, ಅದ್ರ ಜೊತೆಗೆ ಮತ್ತೆ ಅನೇಕ ಪಠ್ಯಗಳನ್ನ ಅದಕ್ಕೆ ಪೂರಕವಾಗಿ ಕಲ್ಕೊಂಡು ಪಾಠ ಮಾಡ್ತಿರ್ತೀವಿ. ಪಾಠ ಮಾಡೋ ಹೊತ್ತಿನಾಗ ವಿದ್ಯಾರ್ಥಿಗಳಿಗೆ ಅನಿಸ್ಲಾರ್ದು ನಮಗೆ ಹೌದಲ್ಲ ಇದು ಕೊರತೆ ಆಯ್ತಲ್ಲ ಇವತ್ತಿನ ಪಾಠಕ್ಕೆ ನನಗೆ, ಇನ್ನು ಮುಂದೆ ಬರೋವಾಗ ನಾನು ಇದನ್ನು ಪೂರ್ಣ ಮಾಡ್ಕೊಂಡು ಬರಬೇಕಲ್ಲ ಪಾಠ ಅಂಥೇಳಿ ನಾವೇನು ಮಾಡ್ಕೊಂಡಿರ್ತೀವಿ, ಪೂರ್ವ ತಯಾರಿ ಮಾಡ್ಕೊಂಡು. ಅಂದ್ರೆ 8 ವರ್ಷ ಕಲಿಸಿದ್ರು ನಾವು ಇನ್ನೂ ಅದಕ್ಕೆ ಸೇರಿಸ್ಕೊಳ್ತಾನೆ ಹೋಗ್ತಿರ್ತೀವಿ, ಹೊಸ ಹೊಸನ ಕೂಡಿಸ್ಕೊತಾನೆ ಹೋಗ್ತಿರ್ತೇವೆ. ಹೊಸ ಹೊಸನ ನಾವು ಕೂಡಿಸ್ಕೊಂತ ಹೋಗೋ ಹೊತ್ತಿನಾಗ ಇದು ಹಳೇದು, ಇದು ಬೇಜಾರಾಯ್ತು, ಇದು ಬೋರ್ ಆಯ್ತು ಅಂತಕ್ಕಂಥ ಸಮಸ್ಯೆ ನನಗೆ ಎಂದೂ ಅದು ಹುಟ್ಟಲೇ ಇಲ್ಲ. ಹೊಸದನ್ನು ರೂಢಿಸ್ಕೊಳ್ಳೋದು, ಹೊಸ ಹೊಸದಾಗಿ ನಾವು ಪಾಠ ಮಾಡೋದು, ಇದನ್ನ ಮಾಡಿದಾಗ 30 ವರ್ಷ ಆದ್ರೂ ನನಗೆ ಸಂತೋಷನ ಕೊಟ್ಟಿತು, ಸಮಾಧಾನ ಕೊಟ್ಟಿತ್ತು ನನಗೆ.
1: ಸರ್, ಇನ್ನು ತಾವು ವೃತ್ತಿಯಲ್ಲಿ ಪ್ರಾಧ್ಯಾಪಕರಾಗಿ ಗುರುತಿಸಿಕೊಂಡ್ರು ಸಹ ನಿಮ್ಗೆ ಹೆಸರು ತಂದು ಕೊಟ್ಟದ್ದು ಅಂದ್ರೆ ತಮ್ಮ ಬರವಣಿಗೆ. ಬಾಲ್ಯದಲ್ಲಿ ಆಸಕ್ತಿ ಇತ್ತ ಸರ್ ಬರಿಬೇಕು, ಸಾಕಷ್ಟು ಓದ್ಬೇಕು, ಇನ್ನು ಓದ್ಬೇಕು ಅಂತ ತಮ್ಗೆ?
0: ಬಾಲ್ಯದಿಂದನೂ ನನಗೆ ಆಸಕ್ತಿ ಇತ್ತು ಮೇಡಮ್, ಯಾಕಂದ್ರೆ ನಾನು PUC ಕಲಿಯೋತ್ನ ನನಗೆ ಏನಾಯ್ತು ಭಾಷೆಗಳನ್ನು ಕಲಿಯೋದು ಭಾಳ ಆಸಕ್ತಿ. ಅದು ಭಾಷಾ ದ್ವೇಷ ಅಲ್ಲ, ಈಗ ತೆಲುಗುದವ್ರಿಗೆ ಕಲಿತು ಒಂದು 2-3 ಶಬ್ದ ಏನು ಮಾಡೋದು ತೆಲುಗು ಕಲಿಯೋದು, ಆಮೇಲೆ ಯಾರೋ ಲಂಬಾನಿ ಜನಾಂಗ ಸೇರಿರಪ್ಪ ಅಂತಂದ್ರೆ ಅವ್ರು ಏನು ಮಾತಾಡ್ತಾರಪ್ಪ, ಊಟ ಆಯಿತು, ಬಾಟಿ ಕಾಲ್ದೋಕಾಯಿ ಅಂತನ್ನೋದು, ಅಂದರೆ ಏನೋ ಒಂದು ಹೊಸ ಹೊಸದನ್ನು ಕಲಿಬೇಕಂತ ಭಾಷೆಗಳನ್ನು ಕಲಿಯೋದು. ಆಮೇಲೆ ಮರಾಠಿ ನಮಗೆ ಗಡಿ ಭಾಗದಲ್ಲಿ ಇರೋದ್ರಿಂದ ಅಲ್ಲಿ ಸಾಕಷ್ಟು ಸಲ ಸಂಘರ್ಷಗಳಾಗ್ತಿದ್ದು, ಕನ್ನಡಕ್ಕೆ ಮತ್ತು ಮರಾಠಿಗೆ ಸಂಘರ್ಷಗಳು ಸಾಕಷ್ಟು ಆಗ್ತಿದ್ದು. ಆದ್ರೆ ನನಗೆ ಆ ಸಂಘರ್ಷ ಅಂಥೇಳಿ ಭಾಷಾ ದ್ವೇಷ ಬರಲಿಲ್ಲ, ಏನಂತಂದ್ರೆ ಭಾಷಾ ಪ್ರೀತಿನೇ ಬಂತು, ಮರಾಠಿ ಕಲಿಬೇಕು, ಚೆನ್ನಾಗಿ ಕಲಿಬೇಕು, ಚೆನ್ನಾಗಿ ಓದಬೇಕು, ತಿಳ್ಕೊಳ್ಬೇಕು ಅಂಥೇಳಿ. ಹೀಗಾಗಿ ಆ ಮರಾಠಿ ಸ್ನೇಹಿತರ ಜೊತೆ ಕೂಡಿ ನಾನು ಏನು ಮಾಡಿದೆ ಮರಾಠಿ ಭಾಷೆನೂ ಕಲಿತೆ. ಆಮೇಲೆ ಸಾಹಿತ್ಯ ಅಂದರೆ ಹೆಂಗಪ್ಪ ಅಂತಂದರೆ ನಾನು ಸಣ್ಣ ಸಣ್ಣ ಕವನಗಳನ್ನು ಬರಿತಿದ್ದೆ, BA ಓದೋತ್ನಾಗ ಸಣ್ಣ ಸಣ್ಣ ಕವನ ಬರೆದು ಏನು ಮಾಡೋದು ಪ್ರಪಂಚ ಪತ್ರಿಕೆ ಕಳಿಸ್ಕೊಡ್ತಿದ್ದೆ, ಪಾಟೀಲ್ ಪುಟ್ಟಪ್ಪ ಅವ್ರದ್ದು ಪ್ರಪಂಚ ಪತ್ರಿಕೆ ಇತ್ತಲ್ಲ ಅದಕ್ಕೆ ಕಳಿಸ್ಕೊಡ್ತಿದ್ದೆ. ಆ ಸಣ್ಣ ಕವನಗಳೇನಾಗ್ತಿದ್ದವು ಪ್ರಪಂಚ ಪತ್ರಿಕೆಯೊಳಗೆ ಪ್ರಿಂಟ್ ಆಗಿದ್ವು, ಪ್ರಾರಂಭದ ಕವನಗಳು. ಆಮೇಲೆ ಈಗ ವಾಚಕರ ವಾಣಿ ವಿಭಾಗ ಬರ್ತಿತ್ತು ಸಂಯುಕ್ತ ಕರ್ನಾಟಕ, ಅವಾಗ ದೊಡ್ಡ ಪತ್ರಿಕೆ, ಅದಕ್ಕೆ ಕಳಿಸ್ಕೊಟ್ಟಾಗ ಅವು ಸಹಿತ ಪ್ರಿಂಟ್ ಆಗ್ತಿದ್ದು. ಅಂದರೆ ನಾವು ಬರೆದದ್ದು ಪತ್ರಿಕೊಳಗೆ ಬಂದಮೇಲೆ ಏನೋ ಒಂದು ರೀತಿ ಸಂತೋಷ, ಒಂದು ರೀತಿ ಆನಂದ ಆಗ್ತಿತ್ತು, ಸಂತೋಷ ಆಗ್ತಿತ್ತು. ಅದನ್ನ ನೋಡ್ಕೊಂಡು ನಾವು ಬರಿಬೇಕಲ್ಲ, ಇನ್ನೂ ಓದಬೇಕಲ್ಲ, ಸಾಹಿತ್ಯ ಸೃಷ್ಟಿ ಮಾಡ್ಕೊಳ್ಬೇಕಲ್ಲ ಅಂತಕ್ಕಂಥ ಆಸಕ್ತಿ ಬರ್ತಿತ್ತು. ಹೀಗಾಗಿ ನಾನು ಬರವಣಿಗೆ ಕಡೆಗೂ ಗಮನ ಕೊಡುವಂಗ ಸಾಧ್ಯ ಆಯಿತು.
1: ಸರ್, ಈಗ ಯಾವಾಗಲೂ ಮೊದಲು ಓದಿದ್ದು ಮೊದಲು ಬರೆದಿದ್ದು ತುಂಬ ನೆನಪು ಉಳಿಯುತ್ತೆ ಸರ್. ಹಾಗಾಗಿ ತಾವು ಮೊದಲು ಓದಿದ್ದು ಯಾವ ಪುಸ್ತಕ, ಹಾಗೆಯೇ ಮೊದಲು ಬರೆದಿದ್ದು ಏನನ್ನ ಅಂತ ಏನಾದರೂ ನೆನಪಿದೆಯಾ?
0: ನಾವು ಸಾಹಿತ್ಯದ ವಿದ್ಯಾರ್ಥಿಗಳು, ಅವಾಗ ಮೇಜರು ಮೈನರು ಅನ್ಸಲ್ ಸಬ್ಜೆಕ್ಟ್ ಇದ್ದವು. ಈಗ ಸಾಹಿತ್ಯ ಓದೋತ್ನಾಗ ಸಾಹಿತ್ಯ ಚರಿತ್ರೆ, ಆಮೇಲೆ ಕಾವ್ಯ ಮೀಮಾಂಸೆ, ಆಮೇಲೆ ಛಂದಸ್ಸು ರಗಳೆ ಇವೆಲ್ಲ ಕಾಮನ್ ಆಗಿ ಬರ್ತಿದ್ದವು, ಪಾಠ ಮಾಡ್ತಿದ್ರು. ಆಮೇಲೆ ನಾನು ರಾಯ್ಬಾಗ್ ಕಾಲೇಜಲ್ಲಿ ಕಲಿತಿದ್ದೆ. ಆವಾಗ ಜ್ಯೋತಿ ಹೊಸೂರು ಅಂಥೇಳಿ ಜಾನಪದ ವಿದ್ವಾಂಸರು ಇದ್ದರು. ಬಹಳ ಕಟ್ಟುನಿಟ್ಟಾದ ವ್ಯಕ್ತಿತ್ವ ಅವ್ರದ್ದು, ಬಹಳ ಶಿಸ್ತಿನ ವ್ಯಕ್ತಿ ಅವರು. ನಮಗೆ ಪ್ರಿನ್ಸಿಪಾಲ್ ಆಗಿದ್ದರು, ಮತ್ತು ಅವ್ರು ಪಾಠನೂ ಮಾಡ್ತಿದ್ರು. ಅವರು ನಮಗೆ ಪಾಠ ಮಾಡ್ತಕ್ಕಂಥ ಪಠ್ಯ ಯಾವುದು ಅಂತಂದ್ರೆ ಅಲ್ಲಂಪ್ರಭುವಿನ ವಚನಗಳನ್ನು ಪಾಠ ಮಾಡ್ತಿದ್ರು. ಅದನ್ನು ವೈಚಾರಿಕ ದೃಷ್ಟಿಯಿಂದ ಪಾಠ ಮಾಡ್ತಿದ್ರು. ಈಗ ವ್ಯಕ್ತಿತ್ವವನ್ನು ರೂಪಿಸ್ತಿದ್ರು ನಮಗೆ. ಅದು ಹೆಂಗೈತಿ, ಹಾಗೆ ನಾವು ಕಲಿಯೋದಲ್ಲ, ವಿಚಾರ ಮಾಡಬೇಕು. ವೈಚಾರಿಕತೆನೇ ಒಂದು ಏನಪ್ಪ ಒಂದು ವಚನ ಇತ್ತು ಅಂತಂದ್ರೆ ಆ ಪಾರಂಪರಿಕವಾಗಿ ಯಾವ ರೀತಿ ಪಾಠ ಮಾಡ್ಕೊಂಡು ಬಂದಾರಲ್ಲ ಅದನ್ನೇ ಒಂದು ಪಾಠ ಮಾಡೋದಂತಲ್ಲ, ಮತ್ತು ನಾವು ಅದೇ ರೀತಿ ಕಲಿಯೋದಲ್ಲ, ಅದಕ್ಕೆ ಬೇರೆ ಬೇರೆ ಮುಖಗಳು ಇರ್ತಾವ, ಅದನ್ನು ಕಲಿಬೇಕು ಅಂಥೇಳಿ ಏನು ಮಾಡ್ತಿದ್ರು, ಅಲ್ಲಮ್ಮನ ಪ್ರಭುಗಳನ್ನ ವೈಚಾರಿಕ ಅಲ್ಲ ಏನದು ಅಲ್ಲಮ್ಮನ ವಚನ ವೈಚಾರಿಕ ಪ್ರಜ್ಞೆ ಅಂತ ಹಿಂಗೇನೋ ಇತ್ತದು, ಅದನ್ನು ಪಾಠ ಮಾಡ್ತಿದ್ರು. ಅದು ನನಗೆ ಅವ್ರ ಪಾಠ ಮತ್ತು ಅಲ್ಲಮ್ಮ ಪ್ರಭುವಿನ ವಚನಗಳು, ಅದ್ರ ಜೊತೆಗೆ ಇಡೀ ವಚನ ಸಾಹಿತ್ಯ, ಅದ್ರ ಜೊತೆಗೆ ಬಸವಣ್ಣ, ಅಲ್ಲಮ್ಮ ಪ್ರಭುದೇವ, ಅಕ್ಕಮಹಾದೇವಿ, ಸಿದ್ದರಾಮ, ಇವರು ವೈಚಾರಿಕ ಪ್ರಜ್ಞೆ ಅಂದರೆ ಒಂದು ಪರಂಪರೆಗೆ ವಿರುದ್ಧವಾಗಿ ಮಾನವೀಯ ದೃಷ್ಟಿಕೋನ ಯಾವ ರೀತಿಯಲ್ಲಿ ಬಿತ್ತುತ್ತಿದ್ರು ಬೆಳೀತಿದ್ರು, ಸಣ್ಣ ಸಣ್ಣ ಮಾತುಗಳ ಮೂಲಕ ಅವರು ಯಾವ ರೀತಿಯಾಗಿ ಸಮಾಜವನ್ನು ಜಾಗೃತ ಮಾಡಿದ್ರು ಅನ್ನೋದು ನನಗೆ ಬಹಳ ಮುಖ್ಯ ಆಯಿತು. ಆ ಜ್ಯೋತಿ ಹೊಸೂರವ್ರ ಪಾಠ, ಆಮೇಲೆ ಅಲ್ಲಮ್ಮ ಪ್ರಭುವಿನ ವಚನಗಳು ಅವ್ರು ಮಾಡಿದಂಥದ್ದು ನನಗೆ ಹೆಚ್ಚು ಆ ಸಂದರ್ಭದೊಳಗೆ ನೆನಪಾದದ್ದು.
1: ಸರ್, ಇನ್ನು ತಾವು ಅನುವಾದ ಕ್ಷೇತ್ರದಲ್ಲೂ ಕೂಡ ಒಂದು ದೊಡ್ಡ ಸಾಧನೆಯನ್ನ ಮಾಡ್ತೀರಾ. ಈಗ ಏನಾದರೂ ಯಾರಾದರೂ ಬರೆದಂತಹ ಒಂದು ಕೃತಿಯನ್ನ ನಾವು ಅನುವಾದ ಮಾಡಬೇಕು ಅಂದ್ರೆ ಅಲ್ಲಿ ಭಾವಕ್ಕೆ ಧಕ್ಕೆಯಾಗಬಾರದು, ಆ ರೀತಿಯಾಗಿ ನಮ್ಮ ಮಾತೃಭಾಷೆಗೆ ಅದನ್ನು ನಾವು ಅನುವಾದ ಮಾಡಬೇಕಾಗತ್ತೆ. ಅದು ಅನುವಾದ ಯಾವ ರೀತಿ ಮಾಡ್ತಾ ಇದ್ರಿ ಅಂತ ಸರ್?
0: ಮೇಡಮ್, ನಾನು ಹೇಳಿದೆ ನಿಮ್ಗೆ ಭಾಷೆಗಳನ್ನು ಕಲೀಲಿಕ್ಕೆ ಹೆಚ್ಚು ನನಗೆ ಆಸಕ್ತಿ ಇತ್ತು. ಮರಾಠಿ ನಾನು ಕಲ್ತಿದ್ದೆ, ಕಾಗವಾಡದಲ್ಲಿ ಇದ್ದೆ, ಪಿ ಯು ಸಿ ಫಸ್ಟ್ ಇಯರು ಸೆಕೆಂಡ್ ಇಯರು, ಆಮೇಲೆ ಬಿ ಎ ಫೈನಲ್ ಇಯರ್ಗೆ ನಾನು ಕಾಗವಾಡಕ್ಕಿದ್ದೆ. ಹಾಸ್ಟೆಲ್ ಒಳಗಿದ್ದಾಗ ಮರಾಠಿನ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೆ ನಾನು. ಆಮೇಲೆ ಅಲ್ಲಿ ಲಾವಣಿಗಳನ್ನು ಕೇಳೋದು, ಆಮೇಲೆ ಮರಾಠಿ ಸಿನಿಮಾ ನೋಡೋದು, ಇವುಗಳ ಮೂಲಕವಾಗಿ ನನಗೆ ಮರಾಠಿ ಸ್ವಲ್ಪ ಅರ್ಥ ಆಗ್ತಿತ್ತು. ಚೆನ್ನಾಗಿ ಮಾತಾಡಲಿಕ್ಕೆ ಅವ್ರೇನು ಮಾತಾಡ್ತಾರಪ್ಪ ಅಂತೇಳಿ ಅರ್ಥ ಆಗ್ತಿತ್ತು. ಆಮೇಲೆ ನಮ್ಮ ಅಜ್ಜ ಒಬ್ಬರು ಇದ್ದರು, ಸಾಂಗ್ಲಿ ಸಂಸ್ಥಾನಿದ್ದವಾಗ ತಿನ್ನೋ ಸ್ವಾತಂತ್ರ್ಯ ಬರುತ್ತ ಮೊದಲು, ಆವಾಗ ಸಾಂಗ್ಲಿ ಸಂಸ್ಥಾನೊಳಗೆ ಪೊಲೀಸ್ ಅಂತಿದ್ರು. ಅವರು ರಜೆ ಇದ್ದ ಟೈಮ್ದಾಗ ತೀರ್ಥಾಳಕ್ಕೆ ಬರ್ತಿದ್ರು, ನಾವು ರಜೆ ಇದ್ದಾಗ ಟೈಮ್ ಸೂಟಿ ಇದ್ದಾಗ ಸ್ಕೂಲ್ ಸೂಟಿದ ತೀರ್ಥಾಳಕ್ಕೆ ಹೋಗ್ತಿದ್ವಿ. ಅವ್ರು ಅವಾಗ ನಮಗೆ ಜ್ಯೋತಿರಾವ್ ಫುಲೆ ಅವ್ರದ್ದು ಮರಾಠಿ ಪುಸ್ತಕಗಳನ್ನು ಓದಿ ಕನ್ನಡ ಒಳಗೆ ಅರ್ಥ ಹೇಳ್ತಿದ್ರು. ಅವ್ರು ಮರಾಠಿ ಓದೋರು, ನಾವು ಮುಂದೆ ಕುಂತಿರ್ತಿದ್ವಿ, ಮರಾಠಿ ಓದೋರು ಓದಿ ಕನ್ನಡದಾಗ ಅರ್ಥ ಹೇಳೋರು. ಮತ್ತು ನನಗೆ ಮರಾಠಿ ಬಗ್ಗೆ ಹೆಚ್ಚು ಆಸಕ್ತಿನೂ ಇರ್ತಿತ್ತು, ಯಾಕಂದರೆ ಬಾಬಾ ಸಾಹೇಬರ ಭಾಷೆ ಮರಾಠಿ, ಜ್ಯೋತಿರಾವ್ ಫುಲೆಯವ್ರ ಮರಾಠಿ, ಸಾವಿತ್ರಿ ಫುಲೆಯವ್ರ ಭಾಷೆ ಮಾತೃಭಾಷೆ ಮರಾಠಿ, ಹಿಂಗೆ ಆಸಕ್ತಿ ಇರೋದ್ರಿಂದ ಅವಾಗಿಂದ ನನಗದು ಒಂದು ಭಾಷೆಯನ್ನು ಹೆಂಗೆ ತುರ್ಜಮೆ ಮಾಡೋದು, ಅವ್ರು ಓದ್ತಿದ್ರು ಹೇಳ್ತಿದ್ರು, ಓದ್ತಿದ್ರು ಹೇಳ್ತಿದ್ರಲ್ಲ, ಹೆಂಗೆ ಅದನ್ನು ಗ್ರಹಿಸ್ಕೊಳ್ಳೋದು, ಗ್ರಹಿಸ್ಕೊಂಡದ್ದನ್ನು ನಾವು ತಿಳಿಸಿ ಹೇಳೋದು, ನಮ್ಮ ಭಾಷೆ ಒಳಗೆ ಹೇಳೋದು, ಅದು ನನಗೆ ಆ ಸಂದರ್ಭ ಒಳಗೇ ಅದೊಂದು ರೀತಿ ಬೀಜ ಬಿದ್ದಂಗೆ ಆಗಿತ್ತು ಏನೋ ಅಂತ ಈಗ ನನಗೆ ಅನ್ನಿಸ್ತದ. ಅದು ಹಿಂಗೆ ಆದ ಟೈಮ್ ಒಳಗೆ ನಾನು ಕಾಲೇಜಿಗೆ ಉಪನ್ಯಾಸಕನ ಸೇರಿದ್ಮೇಲೆ ಅವರು ನನಗೆ ಮರಾಠಿ ಪುಸ್ತಕ ಕೊಟ್ಟರು, ಜ್ಯೋತಿರಾವ್ ಫುಲೆಯವ್ರ ಪುಸ್ತಕ ಕೊಟ್ಟರು, ಆಮೇಲೆ ಸಾವಿತ್ರಿ ಫುಲೆಯವ್ರ ಪುಸ್ತಕ ಕೊಟ್ಟರು. ಅದನ್ನು ಓದಿದಂಗೆ ನನಗೆ ಅರ್ಥ ಆಗ್ಲಾಕತ್ತು. ಅರ್ಥ ಆಯಿತು. ಮತ್ತು ನಾವು ನಿಮ್ಮ ವರ್ಗದವರು ದಲಿತರು ಅಂದರೆ ನಮ್ಮ ನೋವು, ನಮ್ಮ ಕಷ್ಟ, ನಮ್ಮ ಅಸ್ಪೃಶ್ಯತೆ, ಜಾತೀಯತೆ, ಇದಕ್ಕೆ ಉತ್ತರ ಕೊಟ್ಟವ್ರು ಯಾರಪ್ಪ, ಒಂದು ರೀತಿ ತವಕದಿಂದ ಹುಡುಕಾಡ್ತಕ್ಕಂಥ ಮನಸ್ಸು ನಮ್ಮದು ಅಂದರೆ ಆವಾಗ ಜ್ಯೋತಿರಾವ್ ಫುಲೆಯವ್ರು ಏನು ಕೆಲಸ ಮಾಡಿದ್ರಪ್ಪ, ನಮ್ಮ ಸಲುವಾಗಿನ ದುಡಿದ್ರಲ್ಲ. ಬಸವನ 12ನೇ ಶತಮಾನದಾಗ ಬಸವಣ್ಣನ ವಚನ ಓದಿದ್ದೀವಿ, ಅಲ್ಲಂಪ್ರಭುವಿನ ವಚನ ಓದಿದ್ದೀವಿ, ನಮಗೆ ಸಮಾನತೆಗಳನ್ನ ತಂದು ಕೊಡಲಿಕ್ಕೆ ಬಸವಣ್ಣ ಪ್ರಯತ್ನ ಮಾಡಿದ್ರು. ಅದ್ರ ನಂತರದಲ್ಲಿ ಜ್ಯೋತಿರಾವ್ ಫುಲೆ ಅವರು ಇಷ್ಟೆಲ್ಲ ಕೆಲಸ ಮಾಡ್ಯಾರಲ್ಲ, ಅದು ಮರಾಠಿ ಒಳಗೆ ಐತಲ್ಲ, ಅದು ಕನ್ನಡಕ್ಕೆ ಬರಬೇಕಲ್ಲ, ಕನ್ನಡದೊಳಗೆ ಇಲ್ಲಲ್ಲ ಅದು, ಸಾವಿತ್ರಿ ಫುಲೆ ಅವರು ಕನ್ನಡ ಇಲ್ಲ, ಮರಾಠಿ ಒಳಗೆ ಅಷ್ಟೇ ಅದಾರ ಅಂಥೇಳಿ ನಾವು ಆಲೋಚನೆ ಮಾಡಿ ಏನು ಮಾಡಿದೆ, ಅದನ್ನು ಮರಾಠಿ ಇದ್ದದ್ದು ಕನ್ನಡಕ್ಕೆ ಅನುವಾದ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಾಕತ್ತೆ. ಅದನ್ನು ಅನುವಾದ ಮಾಡಿ ತಕ್ಷಣ ಇದ್ರು ಅದು ಸರಿಯಾಗಿ ಅರ್ಥ ಬಂದೈತಿ ಇಲ್ಲೋ ಅಂತ ನಾವು ತಿಳ್ಕೊಬೇಕಾದಾಗ ಏನು ಮಾಡ್ತಿದ್ದೆ, ನಮ್ಮಲ್ಲಿ ಐನಾಪುರ ಒಳಗೆ ನನಗಿಂತ ಇವರು ಹಿಂದಿ ಉಪನ್ಯಾಸಕರಿದ್ದರು, ಅವರು ಮರಾಠಿ ಬರ್ತಿತ್ತು. ಆಮೇಲೆ ಇವರು ನಮ್ಮ ಮೇಡಮ್ ಅವರು ಪ್ರಭಾ

0: ಮಾಡ್ತಿದ್ದೆ. ಪಾಠ ಮುಗಿದ ಮೇಲೆ ಐದಾರ್ಥ ಎರಡು ಮೂರು ತಾಸು ಇನ್ನೂ ಕೂಡಿರ್ಬೇಕಲ್ಲ ಕಾಲೇಜ್ ಒಳಗೆ, ಟೈಮ್ ಆಗುತ್ತೆ ಅನ್ಕ 5 ಗಂಟೆ ತನಕ ಕೂಡಿರ್ಬೇಕಲ್ಲ. ಅವಾಗ ಏನು ಮಾಡ್ತಿದ್ದೀವಿ, ನಾನು ಅದನ್ನು ಅನುವಾದ ಮಾಡಿದ್ದೇನೆ, ಅವ್ರ ಮುಂದೆ ಓದ್ತಿದ್ದೆ, ಅವರು ಮರಾಠಿ ಇಟ್ಕೊಳ್ತಿದ್ರು, ನಾನು ಕನ್ನಡ ಓದ್ತಿದ್ದೆ. ಓದೋವಾಗ ಅವ್ರು ಏನು ಮಾಡ್ತಿದ್ರು, ಹೇಳ್ತಿದ್ರು, ಇಲ್ಲ ಸರ್ ಇದು ಹಿಂಗೈತಿ, ಹಿಂಗೆ ಮಾಡ್ರಿ, ಹಿಂಗೆ ಮಾಡ್ರಿ ಅಂತ ಹೇಳ್ತಿದ್ರು. ಅಂದಾಗ ಇವರಿಬ್ರು ಅಂದರೆ ನಮ್ಮ ಪ್ರಭಾ ಬೋರ್ಗಾಂವ್ಕರ್ ಮೇಡಮ್ ಅವ್ರದಿಂದ ಸೆಂಡಿಗೆ ಮಾಡೋದ್ರಿಂದ ನಾನು ಅನುವಾದ ಕ್ಷೇತ್ರದೊಳಗೆ ಗಟ್ಟಿಯಾಗಿ ನಿಲ್ಲಕ್ಕೆ ನನಗೆ ಹೆಚ್ಚು ಅನುಕೂಲ ಆಯಿತು, ಸಹಕಾರಿ ಆಯಿತು ಅಂತೇಳಿ ನಾನು ಈ ಸಂದರ್ಭ ಒಳಗೆ ಅವರನ್ನು ನೆನಪು ಮಾಡ್ಕೊಳ್ತೇನೆ.
1: ಖಂಡಿತ ಸರ್. ಸ್ನೇಹಿತರೆ, ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಹಾಗೆಯೇ ಸಾಹಿತಿಗಳು, ಲೇಖಕರು, ಅನುವಾದಕರು ಆದಂತಹ ಡಾಕ್ಟರ್ ಜೆಪಿ ದೊಡ್ಮನಿಯವರು. ಇವರೊಂದಿಗಿನ ಸಂದರ್ಶನವನ್ನು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣುಧ್ವನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದ್ದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ. ನೀವು ಎಲ್ಲ ಬರ್ರಿ 90.4 FM ಕೇಳಲಿ ಕನಸು, ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಹಾ, ಸೊ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ಬರ್ರಿ, ನಾನು ನಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿಕ್ಕೆ ನಾನು ಬರ್ಲಿಕ್ಕತ್ತೇನೆ. ಕೇಳಿ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ, ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ ನಿಂದ ಜನರಲ್ಲಿ ಅಡಗಿರ್ತಕ್ಕಂತಹ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ, ಬಹಳ ದೊಡ್ಡ ಪ್ರಯತ್ನ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಬರ್ರಿ, ಕೇಳಿಯ ಕನಸಾದಂತಹ ವೇಣುಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳ್ರಿ. ನಾವು ಕೇಳ್ತೀವಿ, ನೀವು ಕೇಳ್ರಿ, ನಾವು ಆನಂದಿಸ್ತೀವಿ, ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮಗೆ ಶುಭ ಹಾರಿಸ್ತಾ ಇದ್ದೀನಿ. ಹಾಗೆ 90.4 FM

0: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: KLE ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೈರಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಕನ್ನಡ ಚಿತ್ರ ಗೀತೆಗಳ ಕಾರ್ಯಕ್ರಮ, KLE ಚಿತ್ರಮಾಲಾ ಕಾರ್ಯಕ್ರಮ.

ಇದುವರೆಗೂ ಕೇಳಿದ್ರಿ ಕೆ ಎಲ್ ಇ ಚಿತ್ರಮಾಲಾ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಈಗ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM ಕೆ ಎಲ್ ಇ ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315255200 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣುಧ್ವನಿ 90.4 FM. ಮಹಿಳೆಯ ಕನಸುಗಳಿಗೆ ಗರಿ ನೀಡುತ್ತಾ ಅವಳ ಸಾಧನೆಗೆ ಗೌರವ ನೀಡಲು ಇರುವಂತಹ ಕಾರ್ಯಕ್ರಮವಿದು, ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮ. ಸಮಾಜ ಸೇವೆ, ಶಿಕ್ಷಣ, ಸಾಹಿತ್ಯ, ಬಸವ ಚಿಂತನೆ, ಈ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವ ವಿಶಿಷ್ಟ ವ್ಯಕ್ತಿಯನ್ನ ನಮ್ಮ ಕಾರ್ಯಕ್ರಮಕ್ಕೆ ಇಂದು ನಾವು ಆಹ್ವಾನಿಸಿದ್ದೇವೆ. 36 ವರ್ಷಗಳ ಅಖಂಡ ಸರ್ಕಾರಿ ಸೇವೆ, ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕಿ ಪ್ರಶಸ್ತಿ, ಅನೇಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಲ್ಲಿ ಸಕ್ರಿಯ ಪಾತ್ರ, ಮಕ್ಕಳಿಗಾಗಿ ಉಚಿತ ಶಿಕ್ಷಣ, ಯೋಗ ತರಬೇತಿ, ಸಾಹಿತ್ಯ ರಚನೆ, ಬಸವ ಭಾವ ಪೂಜೆಯ ಮೂಲಕ ಜಾಗೃತಿ, ಇವೆಲ್ಲದರ ಮೂಲಕ ಸಮಾಜಕ್ಕೆ ದೀಪವಾಗಿರುವ ಶರಣೆ ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಇಂದು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆದರ.
1: ಮೇಡಮ್,
0: ಇವಾಗ ತಾವು ಒಂದು 5ನೇ ತರಗತಿಯಲ್ಲಿರುವಾಗಲೇ ತಮಗೆ ಮದುವೆ ಆಗುತ್ತೆ, ಹೇಗೆ ಮೇಡಮ್ ಮದುವೆ ಆದ್ಮೇಲೆ ತಮ್ಮ ಶಿಕ್ಷಣವನ್ನ ಹೇಗೆ ಮುಂದುವರಿಸಿದ್ರಿ, ಗಂಡನ ಮನೆಯವರು ಹೇಗೆ ಸಹಕಾರವನ್ನ ನೀಡಿದ್ರು, ಇದರ ಬಗ್ಗೆ ಅಂದ್ರೆ ಮೊದಲು ತಮ್ಮ ಒಂದು ಜೀವನದ ಪಯಣದೊಂದಿಗೆ ನಮ್ಮ ಮಾತುಕತೆಯನ್ನ ಮುಂದುವರಿಸೋಣ, ಬಾಲ್ಯದ ಬಗ್ಗೆ ಮೇಡಮ್.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಬಾಲ್ಯದ ನೆನಪುಗಳು ಅಂದ್ರೆ ಸ್ಮರಣೀಯವಾದದ್ದು, ಏಕೆಂದ್ರೆ ಅವಾಗ ನಮ್ಮ ತಾಯಿಯವರು 14-15 ವರ್ಷ ಬೇಗ ಮಕ್ಕಳಾಗ್ಲಿಲ್ಲ, ಒಂದ 5-6 ವರ್ಷದ ಮೇಲೆ ಹಳ್ಳಿ ಒಳಗೆ ಹಾಗೆ ಅಲ್ರಿ, ಬೇಗ ಆಗ್ಬೇಕು ಅಂತ 5-6 ವರ್ಷದ ಮೇಲೆ ನಾನು ಹುಟ್ಟಿದೆ. ಮನೆಯಲ್ಲಿ ಲಕ್ಷ್ಮಿ ಹುಟ್ಟಿದ್ದಾಳೆ, ಲಕ್ಷ್ಮಿ ಹುಟ್ಟಿದ್ದಾಳೆ, ಬಹಳ

ಅವರನ್ನ ಬೆಳೆಸಿದ್ರು. ನನ್ನ ಮೇಲೆ ಎಲ್ಲರೂ ಬಹಳ ಪ್ರೀತಿ ಮಮತೆ ಕರುಣೆ ಇಟ್ಕೊಂಡಿದ್ರು. ಇದರಿಂದ ನಾನು ಬಹಳ ಚೆನ್ನಾಗಿ ನನ್ನನ್ನು ಬೆಳೆಸಿದ್ರು. ನಾನೇನು ಹೇಳ್ತೀನೋ ಅದಕ್ಕೆ ಯಾವುದಕ್ಕೂ ಇಲ್ಲ ಅಂತಿರ್ಲಿಲ್ಲ. ನಮ್ಮ ತಂದೆ ತಾಯಿಯವರು ನನ್ನ ಮೇಲೆ ಇಟ್ಟ ಪ್ರೀತಿ ಗೌರವವನ್ನ ನಾನು ಅದನ್ನ ಸದುಪಯೋಗ ಪಡಿಸಿಕೊಂಡು ನನಗೇನು ಆಸೆಗಳಿದಾವೋ, ನಾನೇನು ಮುಂದೆ ಬರಬೇಕು, ನಾನು ಹೇಗೆ ಸಮಾಜದಲ್ಲಿ ಇರಬೇಕು ಎಂಬ ತತ್ವಗಳನ್ನು, ನಮ್ಮದು ಮನೆತನ ಶರಣರ ಮನೆತನ ಮತ್ತು ಸಂಸ್ಕಾರವುಳ್ಳ ಮನೆತನ, ಮುಂಜಾನೆ ಎದ್ದ ಕುಲನ್ನ ವಿಭೂತಿ ಹಚ್ಕೋಬೇಕು, ವಿಭೂತಿ ಹಚ್ಕೊಂಡ ಹೊರಗೆ ಮನೆಗೆ ಒಳಗಡೆ ಬರಬೇಕು. ಆಮೇಲೆ ಎಲ್ಲರೂ ಪ್ರಾರ್ಥನೆ ಮಾಡೋದು, ಎಲ್ಲರೂ ಒಂದೊಂದು ಸಲ ಆಗಲಿ ಎಷ್ಟು ಮಂದಿ ಇದ್ದಾರೆ ಆ ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ಬರುವುದು. ಮತ್ತೆ ನಮ್ಮ ಶರಣರ ಮನೆ ಎಲ್ಲರೂ, ನಮ್ಮ ಅತ್ತೆಗಳು ಎಲ್ಲರ ಮನೆಯನ್ನು ಸಹೋದರ ಅತ್ತೆಗಳು ಅವ್ರನ್ನೆಲ್ಲರ ಹೆಸರು ಶರಣರ ಹೆಸರುಗಳವೆ. ನೀಲಾಂಬಿಕೆ, ಪರಮ್ಮ, ಪಾರ್ವತಿ, ಶಿವಲಿಂಗಪ್ಪ, ಬಸವಣ್ಣ, ಬಸವ ಮತ್ತು ನಂದೀಶ ಅಂತೇಳಿ ಆರು ಮಂದಿ ಇದಾರೆ ನಮ್ಮಲ್ಲಿ. ಆಮೇಲೆ ನಂತರ ಅಕ್ಕ ಮಹಾದೇವಿ, ಆಮೇಲೆ ರುದ್ರಾಕ್ಷಿ ಅಂತ ಇಟ್ಟಿವಿ ನಮ್ಮ ತಂಗಿ ಹೆಸರು, ಅನಂತರ ಪ್ರೇಮಮಯಿ ಅಂತ ಇಟ್ಟಿವಿ. ಹೀಗೆ ಎಲ್ಲರೂ ಶರಣರ ಮನೆತನ, ಮಲ್ಲಪ್ಪ, ಶಿವಲಿಂಗಪ್ಪ, ಚಂದ್ರಶೇಖರ್, ಎಲ್ಲ ದೇವರ ಹೆಸರುಗಳನ್ನೇ ಅಂದ್ರೆ ಅವರ ನಾಮಸ್ಮರಣೆಯಿಂದಲೇ ನಾವು ದೇವರನ್ನ ನೆನೆಸಿದ ಹಾಗೆ ಆಗುತ್ತದೆ. ಆ ಉದ್ದೇಶದಿಂದ ಎಲ್ಲರೂ ಶರಣರ ಹೆಸರುಗಳನ್ನ ಇಟ್ಟಿದ್ದಾರೆ. ಮತ್ತೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ನಮ್ಮ ತಂದೆಯವರಿಗೆ ಶಿಕ್ಷಣ ಅಂದ್ರೆ ಬಹಳ ಪ್ರೀತಿ, ಎಲ್ಲರೂ ಶಿಕ್ಷಣ ಕಲಿಸಬೇಕು. ಅಂತ ಶ್ರೀಮಂತ ಮನೆತನ ಅಲ್ಲ ನಮ್ಮದು, ಮಧ್ಯಮ ಉಳ್ಳದವರು. ಅದಕ್ಕಾಗಿ ನಮ್ಮ ತಂದೆಯವರು ಎಲ್ಲರಿಗೂ ಶಿಕ್ಷಣ ಪಡೆಯಲಿ, ಮುಂದೆ ಬರಲಿ ಅನ್ನೋದು ಆಶೆ ಉಟ್ಕೊಂಡಿದ್ರು. ಅದಕ್ಕಾಗಿ ಎಲ್ಲ, ನಾವು ನಾಲ್ಕು ಜನ ಹೆಣ್ಮಕ್ಳು, ಇಬ್ರು ಗಂಡು ಮಕ್ಕಳು, ನಾವು ನಾಲ್ಕು ಜನ ಮಕ್ಕಳನ್ನ ಅವರು ಬಹಳ ಪ್ರೀತಿಯಿಂದ ಕಲಿಸಿದ್ರು. ಒಬ್ಬರು ನಾನು ನಮ್ಮ ಚಿಕ್ಕಪ್ಪನ ಊರಲ್ಲಿ ಬೆಂಗಳೂರಲ್ಲಿ ಹೋಗಿ ಕಲಿತೆ, ಆಮೇಲೆ ಮೂರು ಜನರು ಎಲ್ಲರೂ ಟಿ ಸಿ ಎಚ್ ಆಯ್ತು. ನಮ್ಮ ತಂದೆಯವರು ಏನಂತಂದ್ರ ಎಲ್ಲರಿಗೂ ಸಹಾಯ ಮಾಡೋದು, ಅವರು ಬಾಂಡ್ ರೈಟರ್ ಆಗಿದ್ರು. ಮತ್ತೆ ಅಷ್ಟೇ ಅಲ್ಲದೆ ಗ್ರಾಮ ಪಂಚಾಯತಲ್ಲಿ ಮುಖ್ಯಸ್ಥರಾಗಿದ್ರು. ನಮ್ಮದು ತುಂಬಾ ಕುಟುಂಬ, ಏನೇನೋ ನಮ್ಮ ಕೆಲಸ ಇತ್ತು ಮನೆಯಲ್ಲಿ, ಹೈನು, ಎಮ್ಮೆ, ಆಕಳು, ಕರು ಎಲ್ಲ ಇತ್ತು. ಹೀಗಾಗಿ ನಾವು ಎಷ್ಟು ಟೆಂತದವರೆಗೂ ನಾವು ಚಾನ ಕುಡಿದಿರ್ಲಿಲ್ಲ, ಹಾಲು ಹಿಂಡಿದ ತಕ್ಷಣ ಅಲ್ಲೇ ನೊರೆ ಹಾಲು ಕುಡಿತಾ ಇದ್ವಿ. ನಮ್ಮ ತಮ್ಮ ನಾನು ಇಬ್ರು ಒಂದು ಒಟ್ಟಿಗೆ ಇಟ್ಕೊಂಡ್ ಬರ್ತಿದ್ವಿ, ನೊರೆ ಹಾಲೇ ಕುಡಿತಾ ಇದ್ವಿ. ಹೀಗಾಗಿ ನಮ್ಮ ತಂದೆಯವರು ಎಲ್ಲ ಶ್ರಮ ಮಾಡ್ಬೇಕು, ನೀವು ದುಡಿಬೇಕು, ಶ್ರಮ ಪಡ್ಬೇಕು ಅಂತ ಹೇಳಿ ನಮಗೆಲ್ಲ ಕೆಲಸವನ್ನು ಹಚ್ತಿದ್ರು ಅವರು. ಆದರೆ ಎಲ್ಲವನ್ನು ನಾವು ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮಾಡ್ತಾ ಇದ್ವಿ. ನಾವು ಎಂದೂ ಕೆಲಸ ಮಾಡೋಕೆ ಬೇಜಾರು ಪಡ್ತಾ ಇರ್ಲಿಲ್ಲ. ಹಾಗೆ ನಮ್ಮ ತಮ್ಮ ಒಬ್ಬನು ಇಲೆಕ್ಟ್ರಿಕಲ್ ಇಂಜಿನಿಯರ್ ಇದ್ದಾರೆ, ಇನ್ನೊಬ್ಬರು ಲಾಯರ್ ಇದ್ದಾರೆ, ಎಲ್ಲರೂ ಒಳ್ಳೆಯ ಕೆಲಸದಲ್ಲಿದ್ದಾರೆ ದೇವರ ದಯದಿಂದ. ಮತ್ತು ನಾವು ಸಂಸ್ಕೃತಿ ಇಷ್ಟದಂತಂದ್ರೆ ನಮ್ಮನ್ನು ನೋಡಿ ಬೇರೆಯವರು ಕಲಿಬೇಕು, ನಾವು ಇತರರಿಗೆ ಮಾದರಿ ಆಗ್ಬೇಕು. ಅಂತ ಸಂಸ್ಕೃತಿ ಉಳ್ಳ ಜೀವನ ಒಳ್ಳೇದಾಗ್ತದ, ಇತರರಿಗೆ ಸಮಾಜದಲ್ಲಿ ಗೌರವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದ. ನಮ್ಮ ತಾಯಿಯವರು ಅಷ್ಟೇ 108 ಸಲ ದಿನ ಓಂ ನಮ ಶಿವ ಬರೀತಾ ಇದ್ರು ಪುಸ್ತಕಗಳನ್ನ. ಅವ್ರಿಗೆ ಒಂದ್ ಸ್ವಲ್ಪ ನೋಟ್ಬುಕ್ ಮುಗಿಲಿಕ್ಕೆ ಬಂದ್ರೆ ನೋಟ್ಬುಕ್ ಕೊಡ್ರಿ, ನನಗೆ ತಗೊಂಬರ್ರಿ ತಗೊಂಬರ್ರಿ ಅಂತ ಇದ್ರು. ಇನ್ನ ಐತರ 2-3 ಪೇಜ್ ದಿವ್ಸಕ್ಕೆ 108 ಬರೋದು. ಅವನ್ನೆಲ್ಲ ಒಂದು 10-15 ವರ್ಷ ಅಂತ ಬರೆದ್ರು. ಅವನ್ನೆಲ್ಲ ದೇವಸ್ಥಾನ ಕಟ್ತಾರಲ್ಲ ಆ ಜಗಲಿ ಕೆಳಗೆ ಇಟ್ಟು ಜಗಲಿಯನ್ನ ಕಟ್ತಾ ಇದ್ರು. ಅವನ್ನೆಲ್ಲ ಓದ್ ಕೊಟ್ಟು ಬರ್ರಿ ಕೊಟ್ಟು ಬರ್ರಿ ಅಂತ 5-6 ಪುಸ್ತಕಗಳನ್ನ ಎಲ್ಲ ಇದು ಮಾಡ್ತಾರೆ, ಅಲ್ಲಿ ಅವುಗಳನ್ನ ಇಡ್ತಾ ಇದ್ರು. ನಾ ಏನ್ 108 ಸಲ ಬರೀತಿರೋ, ಆ ಮೊದಲು ಊಟ ಮಾಡಂತ ತಿಂತಿದ್ವಿ, ಇಲ್ಲ ಅದನ್ನ ಬರದೇ ಊಟ ಮಾಡಿದ್ರು. ಅಷ್ಟೇ ಅಲ್ಲದೆ ಹಳ್ಳಿಯಲ್ಲಿ ಅಕ್ಕ ಮಹಾದೇವಿ ಸಂಘವನ್ನು ಅವಾಗ ಸ್ಥಾಪಿಸಿದ್ರು. ಅಕ್ಕ ಮಹಾದೇವಿ ಮೂರ್ತಿಯನ್ನ ಎಲ್ಲರೂ ಕೂಡಿಸಿ ದೇಣಿಗೆ ಹಾಕಿ ಅಕ್ಕ ಮಹಾದೇವಿ ಮೂರ್ತಿಯನ್ನ ಸ್ಥಾಪಿಸಿದ್ರು. ಯಾರೋ ಬರೆದ ತಾನ ಚುನ್ಮರಿ ತೆಂಗಿನಕಾಯಿ ತೆಗೆದುಕೊಂಡು ಪೂಜೆ ಮಾಡಿ ಹಾಡಿ ಬರ್ತಿದ್ರು. ಒಂದೊಂದ್ಸಲ ಜನ ಕೂಡ್ತಿದ್ರು, ಒಂದ್ಸಲ ಜನ ಕೂಡ್ತಿರ್ಲಿಲ್ಲ. ಹೀಗೆ ದೇವರ ಭಕ್ತಿ, ದೈವ ಭಕ್ತಿ ನಮಗೆ ಚಿಕ್ಕಂದಿರಲಾಗಲೇ ತಂದೆ ತಾಯಿಗಳಿಂದ ಸಂಸ್ಕಾರ ಬೆಳೆದು ಬಂದಿದೆ. ಹೀಗೆ ನಮ್ಮ ಎಲ್ಲರೂ ಅಷ್ಟೇ, ಹೊರಗಡೆದ ಏನೂ ತಿಂತಾ ಇರ್ಲಿಲ್ಲ, ಮನೆಯಲ್ಲೇನೆ ಮಾಡಿದ್ದನ್ನೇ ತಿನ್ನೋದು, ಎಲ್ಲರೂ ಹಂಚಿಕೊಂಡು ತಿನ್ನೋದು. ನಮ್ಮ ತಂದೆಯವರು ಬೆಳೆದಿದ್ದನ್ನ ಎಂದೂ ಮಾರ್ತಾ ಇರ್ಲಿಲ್ಲ, ಬಡಬಗ್ಗರಿಗೆ ಕೊಡೋದು, ತಮ್ಮ ಸಂಬಂಧಿಕರು ಅವರು 4 ಮಂದಿ ಅಕ್ಕಂಗಿರಿದ್ದಾರೆ ಅವ್ರೆಲ್ಲರಿಗೂ ಹಂಚೋದು. ಅವನು ಜೋಳ, ಗೋಧಿ, ಕಾಳುಗಳು, ಮತ್ತೆ ಅವಾಗ ಕುಸುಬಿ ಬೆಳೀತಿದ್ವಿ, ಕುಸುಬಿ ಎಣ್ಣೆ ಗಾನ ಮಾಡಕ್ ನಮ್ಮನ್ನು ಕಳಿಸಿರಲ್ಲಿ ಕುಂದ್ರಿ ಅಂತ ಹೇಳಿ ಆ ಎಣ್ಣೆ ಗಾನ ನೋಡಿ ನಮಗೆ ಒಲ್ಲೆ ಅನ್ನಿಸ್ತಿತ್ತು ಕೂಡ್ಲಿಕ್ಕೆ, ಆದ್ರೂ ಎಣ್ಣೆ ಗಾನ ಮಾಡ್ಕೊಂಬರೋದು. ಆಮೇಲೆ ತೊಗರಿಗಿರುವಂತ ತೊಗರಿ ತಿನ್ನೋದು, ಮತ್ತೆ ಹೊಲದಲ್ಲಿ ಹೋಗಿ ಎಲ್ಲ ಕಾಯಿಗಳನ್ನ, ಶೇಂಗಾಕಾಯಿ ಬೆಳೀತಿದ್ರು, ಬದ್ನಿಕಾಯಿ ಇಷ್ಟಿಷ್ಟು ಎಳೆ ಬದ್ನಿಕಾಯಿ, ಇವೆಲ್ಲ ನಮ್ಗೆ ಆರೋಗ್ಯಕ್ಕೆ ಪೂರಕವಾಗಿವೆ. ಎಲ್ಲ ಹಸಿ ತರಕಾರಿ, ಹಸಿ ಇದು ಮನೆಯಲ್ಲೇ ತಿನ್ನೋ ಅಭ್ಯಾಸ ಮಾಡಿದ್ರಲ್ಲಿ. ಈಗಾದ್ರೂ ನಾವು ಅಷ್ಟೇ, ನಾನು ಹೆಡ್ ಮಾಸ್ಟರ್ ಇದ್ದಾಗ ನಮ್ಮ ಸರ್ಗಳೆಲ್ಲ ಏನಾದ್ರು ತರಿಸ್ರಿ ಮೇಡಮ್, ಏನಾದ್ರು ಇದು ಮಾಡ್ರಿ, ಪಾರ್ಟಿ ಮಾಡಿ, ನೀವು ಏನ್ ಬೇಕಾದ್ ತಗೊಳ್ರಿ, ನಾನು ಅದ ನಿಮ್ಮ ಎದಕ್ಕಾಗಿ ಒಂದು ಇಡ್ಲಿ ತಗೋತೀನಿ ಅಷ್ಟೇ ಅಂತ ಹೇಳ್ತೇನೆ. ನಾವು ಹೊರಗಿಂದ ಏನೂ ತಿಂದೆ, ಇನ್ನ ಮನೆಯಿಂದ ಮಾಡ್ಕೊಂಬರ್ತಿದ್ದೆ ಗೊತ್ತಿದ್ರೆ. ಎಲ್ಲರೂ ಪ್ರವಾಸಕ್ಕೆ ಹೋದ್ರೆ ನಾನೇ ಬೇಸನ್ ಉಂಡಿ ಮಾಡ್ಕೊಂಬರ್ತಿದ್ದೆ, ನಾನೇ ಉಂಡಿ, ಮತ್ತೆ ಹಿಂಗೆ ದೋಸೆ ಇದೆ ಮನೆಯಿಂದ ಮಾಡ್ಕೊಂಡು ಅವ್ರು ಕೊಡ್ತಿದ್ದೆ. ಆದ್ರೆ ಹೋಟೆಲಲ್ಲಿ ಮಾತ್ರ ಹೋಗೋದು ಇಲ್ಲ, ಯಾರು ಕಲಿತಲ್ಲ. ನಮ್ಮ ಮನೆಯಲ್ಲಿ ಅಷ್ಟೇ, ಯಾರು ಗಂಡ್ ಮಕ್ಳು ಒಂದು ಅಡಿಕೆ ಹೋಳು ಸಹ ತಿಂತಾ ಇರ್ಲಿಲ್ಲ. ಅಂತ ಸಂಪ್ರದಾಯಕ ಮನೆಯಲ್ಲಿ ಬೆಳೆದು ಬಂದದ್ದು. ಇನ್ನು ಲೋಕಾಪುರದಲ್ಲಿ ತೆಗ್ಗಿಯವರ ಮನೆ ತರ ಅಂದ್ರೆ ಅತ್ಯಂತ ಫೇಮಸ್, ಅದು ಬಾಗಲಕೋಟೆ ಜಿಲ್ಲೆಯ ಹತ್ತಿರ ಕಲಾದಗಿ ಲೋಕಾಪುರ ಅಲ್ಲೇ ಹತ್ತಿರ ಇದೆ. ದಾಳಂಬ್ರಿ, ಲಿಂಬೆಹಣ್ಣು. ಮತ್ತೆ ನಮ್ಮ ಮನೆಯಲ್ಲಿ ಏನಂತಂದ್ರೆ ಅವಾಗ ದುಡ್ಡು ಕೊಡ್ತಾ ಇರ್ಲಿಲ್ಲ, ಬೆಳೆದಿದ್ದ ಧಾನ್ಯಗಳನ್ನ ಕೊಡ್ತಾ ಇದ್ರು. ಈಗ ಹೂ ಮಾನವ ಬರ್ತಿದ್ದ ದಿನ ಹೂ ಒಂದೆರಡು ಮಾಲಿ ಕೊಟ್ಟು ಹೋಗ್ತಿದ್ದ ದಿನ ಹೂ, ಅವಂಗ ವರ್ಷಕ್ಕೊಂದ್ಸಲ ಜೋಳ, ಗೋಧಿ, ಮತ್ತೆ ಕಂತಿ ಭಿಕ್ಷಕ್ಕೆ ಜನ ಬರ್ತಾ ಇದ್ರು, ಅವ್ರಿಗೆಲ್ಲ ಒಂದೊಂದು ಪ್ಲೇಟ್ ಬಟ್ಲು ಹಿಟ್ಟು ಕೊಡ್ತಾ ಇದ್ರು. ಆಮೇಲೆ ರೊಟ್ಟಿ ಮಾಡಿದ ತಕ್ಷಣ ಕಂತಿ ಭಿಕ್ಷಕ್ಕೆ ಬರ್ತಾ ಇದ್ರು,

0: ನಮ್ಮ ಮನೆ ಸ್ವಾಮಿಗಳು ಈಗ ಯಾರು ಬರೋದಿಲ್ರಿ, ಯಾಕಂದ್ರೆ ಎಲ್ಲ ನಾಚ್ಕೊಳ್ತಾರ. ಮತ್ತೆ ಕೊಡುವಷ್ಟು ಟೈಮೂ ಇಲ್ಲ, ಎಲ್ಲರೂ ದುಡಿಯೋದಕ್ಕೇನೆ ಗಳಿಸೋದಕ್ಕೆ ಹೆಚ್ಚು ಅವರು ಗಮನ ಕೊಟ್ಟಿದ್ದಾರೆ. ಈಗ ಯಾರು ಬಗಲ ಮುಚ್ಕೊಂಡು ಊಟ ಮಾಡ್ತಾರೆ. ಮೊದಲು ಏನಿಲ್ಲ, ದಾನ ಮೊದಲು ಕೊಟ್ಟು ಇದು ಏ ರೊಟ್ಟಿ ಬಂದಿಲ್ಲ, ಇವತ್ತು ತಿನ್ನ ಬಂದಿಲ್ಲ, ಕಜ್ಜದಾವು ಬಂದಿಲ್ಲ, ಕಜ್ಜದಾವು ಬಂದಿಲ್ಲ ಅಂತಿದ್ರು. ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬರು ಅಷ್ಟೇ ಅಲ್ಲ, ಯಾರಾದರೂ ನಮ್ಮ ತಂದೆಯವ್ರು ಬಾಂಡ್ ರೈಟರ್ ಅಂದರೆ ಹೊಲ ಖರೀದಿ, ಮನೆ ಖರೀದಿ, ಡಿವೋರ್ಸು, ಎಲ್ಲ ಸಮಸ್ಯೆಗಳಿರ್ತಾವಲ್ಲ ಎಲ್ಲ ಬರೆಸ್ಕೊಳಕ್ಕೆ ಬರ್ತಿದ್ರು. ಹಳ್ಳಿಯಿಂದ ಅವ್ರು ಏನೂ ಇರಲಿಲ್ಲ, ಒಂದೊಂದು ಸಲ ಎರಡೆರಡು ರೊಟ್ಟಿ ತೊಗೊಂಬಂದ್ಬಿಡ್ತಿದ್ರು. ಅದಕ್ಕೆ ನಮ್ಮ ತಾಯಿಯವರು ಸಹ ಸಾಂಬಾರು ಪಲ್ಯ ಚಟ್ನಿ ಮೊಸರು ಅಂಕರ್ ಇರ್ತಾ ಇತ್ತು, ಮಜ್ಜಿಗೆ ಅಂಕರ್ ಖಾಯಂ ಇರ್ತಾ ಇತ್ತು, ಅವನ್ನೆಲ್ಲ ಕೊಡ್ತಾರೆ. ಅದಕ್ಕೆ ನಮ್ಮ ಮನೆ ದಾಸೋಹದ ಮನೆ ಅಂತ ಹೇಳ್ಬೋದು. ಶರಣರ ತತ್ವಗಳಂತೆ, ಶರಣರ ಆಶಯಗಳಂತೆ ದಾನ ದಾಸೋಹ ಎತ್ತಿದ ಕೈ. ಮತ್ತೆ ಬಂದವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಅವ್ರು ಎಷ್ಟೇ ಜಗಳ ಮಾಡ್ಕೊಂಡು ಬಂದ್ರು ಸಹ ನಮ್ಮ ತಂದೆಯವ್ರು ಬಹಳ ಸಮಾಧಾನ ಇರ್ತಾರೆ. ನಾವಂತಿದ್ವಿ ಏನು ಎಷ್ಟು ಜಗಳಾಡ್ತಾರೆ, ಎಷ್ಟು ಇದು ಮಾಡ್ತಾರಂತೆ, ಇಲ್ಲ ಅವ್ರು ಎರಡೂ ಪಾರ್ಟಿ ಸಮಾಧಾನ ಮಾಡ್ಬೇಕವ್ವ ಅಂತ ಹೇಳ್ತಿದ್ರು. ಹಿಂಗೆ ನನ್ನನ್ನು ಬಹಳ ಪ್ರೀತಿಯಿಂದ ಏನಂತ ಇದ್ರು ಅಂದ್ರೆ ಬಾಜಿರಾವ್ ಅಂತ ಕರೀತಾ ಇದ್ರು. ಅಂದ್ರೆ ಅವ್ರಿಗೆ ಅಷ್ಟು ಎಮ್ಮೆ. ಅವ್ರು ಮರಾಠಿ ಕಲ್ತಿದ್ದು, ಮರಾಠಿ ಶಾಲೆಯಲ್ಲಿ ಕಲ್ತಿದ್ರು ಸಹ ಅವ್ರು ಕನ್ನಡ BA ಡಿಗ್ರಿ MA ಆಗೋಕ್ಕಿಂತ ನಮ್ಗಿಂತ ಚೆನ್ನಾಗಿ. ಅವ್ರು ಸುಮ್ಮನೆ ಖಾಲಿ ಕುಂತಾಗ ಹಂಗ ವಚನಗಳು ಬರೆಯೋದು, ಇದನ್ನ ಮಾಡೋದು, ದೇವರನ್ನ ದಿನ ಲೋಕೇಶ್ವರಿಗೆ ತಣ್ಣೀರು ಸ್ನಾನ ಮಾಡಿ ಆ ದೋತ್ರವನ್ನೇ ಹೊತ್ಕೊಂಡು ಹೂವನ್ನ ಅಲ್ಲಿಂದ ತಗೊಂಡ್ ಬರ್ತಾ ಇದ್ರು, ಅಲ್ಲಿಂದನ ನೀರು ತಗೊಂಡ್ಬಂದು ಪೂಜೆ ಮಾಡ್ತಾ ಇದ್ರು. ಪ್ರತಿ ದಿವಸ ಆ ಸಂಸ್ಕೃತಿಯೇ ನಮ್ಮಲ್ಲಿ ಆಳವಾಗಿ ಬೇರಿದೆ. ಎಲ್ಲರೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಹತ್ತತ್ರ ಇರ್ತಿತ್ತು ಅವಾಗ ಹೋಗ್ತಾ ಇದೀವಿ. ಈಗ ನಾವು ಸಾಯಂಕಾಲನೂ ಒಟ್ಟೆ ಯಾವಾಗಲೂ ಒಂದ್ಸಲ ಹೋಗಿ ಬರ್ತೀವಿ. ಹಾಗೆ ನಮ್ಮ ಶರಣ ಸಂಸ್ಕೃತಿ ಇಷ್ಟು ಆಳವಾಗಿದೆ ಅಂತಂದ್ರೆ ನಾವು ಎದುರು ಕುಂತರು ಬಸವ ಅನ್ನೋದು ನಮ್ಮ ಉಸಿರೇ ಬಸವಾಗಿದೆ. ಈಗ ಹೇಗೆ ಸಜ್ಜಲ್ಗುಡಿ ಸರ್ನಾಮ ಮಲ್ಕೊಂಡಾಗ ನಾವೆಲ್ಲ ಗೊರ್ಕಿ ಹೊಡಿತೀವಿ, ಆದ್ರೆ ಸಜ್ಜಲ್ಗುಡಿ ಸರ್ನ ಓಂ ನಮ ಶಿವ ಓಂ ನಮ ಶಿವ ಅಂತ ಇದ್ರಂತೆ. ಅವ್ರ ಸ್ವರ ಹಂಗ ಬರ್ತಾ ಇತ್ತಂತೆ. ಅವ್ರು ಗುಪ್ತವಾಗಿ ತುರುಬದಲ್ಲಿ ಲಿಂಗವನ್ನು ಇಟ್ಕೊಳ್ತಾ ಇದ್ರಂತೆ. ಹಾಗೆ ನಮ್ಮ ಮನೆತನದಲ್ಲಿ ಲಿಂಗ ಪೂಜೆ ವಿಭೂತಿ, ನಮ್ಮ ಶಾಲೆಗೆ ಹೋಗ ಬಂದು ವಿಭೂತಿ ಹಚ್ಕೊಂತಿದ್ರು ಅಂತಂದ್ರೆ ನಮ್ಗೆ ನಾಚಿಗೆ ಬರ್ತದಂತೆ. ಅದನ್ನ ತೆಗೆದು ಒರೆಸ್ಕೊಂಡು ಹೋಗ್ತಾ ಇದೀವಿ, ಆದ್ರೆ ಮತ್ತ ಒರೆಸ್ಕೊಂಡು ಹೋಗ್ತಾ ಇದ್ವಿ. ಮತ್ತೆ ಎಲ್ಲಾರು ಬೆಟ್ಟಾದ್ರ ಅವರು ಓಡಾಡ್ತಿದ್ರು, ಎಲ್ಲಾರು ಬೆಟ್ಟ ವಿಭೂತಿ ಇಲ್ಲ ಅಂತಿದ್ರು, ಮತ್ತೊಂದು ವಿಭೂತಿ ಇಟ್ಕೊಂಡು ಹೋಗ್ತಿದ್ರು ಅದನ್ನ ಹಚ್ಕೊಳ್ತಾ ಇದ್ವಿ. ಇಷ್ಟು ವಿಭೂತಿ ನೋಡ್ರಿ. ವಿಭೂತಿ ಅಂದ್ರೆ ಬಸವ ಮೂರು ಹೇಳ್ತಾರೆ, ಗುರು ಲಿಂಗ ಜಂಗಮ ಅಂತಾನು ಹೇಳ್ತಾರೆ. ಅದಕ್ಕೆ ಹಣೆಯಲ್ಲಿ ವಿಭೂತಿ ಧರಿಸಿದ್ರೆ ನಮಗೆ ಸಕಾರಾತ್ಮಕ ಭಾವನೆಗಳು ಬರ್ತಾವೆ. ಕೊರಳಲ್ಲಿ ಲಿಂಗ ಧರಿಸಿದ್ರೆ ಆ ಇವರು ಲಿಂಗಾಯ್ತಿರ್ದಾರಪ್ಪ, ಮತ್ತ ಇವರಿಗೆ ನಾವು ಗೌರವ ಕೊಡಬೇಕು. ಅವ್ರು ಎಷ್ಟೇ ನಮ್ಮೆಲ್ಲ ಸಿಟ್ಟಾಗಿ ನಮಗ್ ಬೈಬೇಕಾದ್ ಬಂದ್ರು ಸತ್ತಾಗ ಆ ವಿಭೂತಿ ಲಿಂಗ ರುದ್ರಾಕ್ಷಿ ನೋಡಿದ ತಕ್ಷಣ ಅವ್ರ ಮನಸ್ಸು ಏನಾಗ್ತದ, ದೈವಿಮಯ ಆಗ್ತದ. ಹೀಗಾಗಿ ಆ ಸಿಟ್ಟು ಸಿಡುವು ಎಲ್ಲ ಮಾಯವಾಗಿ ಶಾಂತ ರೀತಿ ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳ್ತಾರೆ. ಪಾಸಿಟಿವ್ ಥಿಂಕಿಂಗ್ ಬರ್ತದ, ಮತ್ತು ಯಾವುದೇ ಒಂದು ತೊಂದರೆಗಳು ಬರ್ತಾವ ಅದನ್ನ ಸಹಿಸುವಂತ ಶಕ್ತಿ ಅವರಲ್ಲಿ ಇರಬೇಕು. ಕಷ್ಟಗಳು ಬರಲಿ, ಅದನ್ನ ಎದುರಿಸುವಂತ ಶಕ್ತಿ ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಳ್ಳೋದು. ಹೀಗೆ ನಮ್ಮ ಬಾಲ್ಯದಲ್ಲಿ ನಮ್ಮ ಚಿಕ್ಕಪ್ಪರು ನಾನು ಬಹಳ ಐದನೇ ಇದ್ದಾಗ ಬೆಂಗಳೂರಲ್ಲಿ ಶೇಷಾದ್ರಿಪಂ ಹೈಸ್ಕೂಲ್ ಕಲಿತೆ, ಬಹಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು. ಹೀಗಾಗಿ ನಾನು ಚಿಕ್ಕಂದಲ್ಲಿರುವಾಗ್ಲೇ ಅಡುಗೆ ಮಾಡ್ಲಿಕ್ಕೆ ಇರ್ತಿದ್ದೆ. ಯಾಕೆ ನಮ್ಮ ಚಿಕ್ಕಮ್ಮರ ಊರಿಗೆ ಹೋದಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರೇ ಇರ್ತಿದ್ದು, ರೊಟ್ಟಿ ಚಪಾತಿ ಅಂದ್ಬಿಟ್ಟು ಉಳಿದೆಲ್ಲವನ್ನು ಅಡುಗೆ ಮಾಡ್ತಾ ಇದ್ದೆ. ಹೀಗಾಗಿ ನಮ್ಮ ಅಡುಗೆಯನ್ನು ಸಹ ಬೇಗ ಕಲ್ತ್ಕೊಂಡೆ. ಎಲ್ಲದ್ರಲ್ಲೂ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನೀವು ಓದೋದ್ರಲ್ಲಷ್ಟೇ ಅಲ್ಲ ಅಡುಗೆ ಮಾಡಿದಲ್ಲೂ ನೀನು ಶ್ರೇಷ್ಠವಂತ ಇದ್ರು. ನಾವು ಊರಿಗೆ ಹೋದಾಗ ಏನು ಮಾಡಲ್ಲ ಅಂದ್ರೆ ಇಲ್ಲ ನೀನು ಸಾರು ಮಾಡುವಂತ ಇದ್ರು. ಹೀಗೆ ಎಲ್ಲದರಲ್ಲೂ ನನ್ನನ್ನು ಅವರು ಆತ್ಮೀಯತೆಯಿಂದ ಪ್ರೀತಿಯಿಂದ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ರು. ಅದನ್ನೇ ನಾವು ಬಳಸಿಕೊಂಡು ಹೆಚ್ಚು ಹೆಚ್ಚು ಓದಲು ಮತ್ತು ಬರೆಯಲು, ಹಾಗೆ ಇತರರಿಗೆ ಅದನ್ನ ಮನದಟ್ಟು ಮಾಡುವಂತೆ ಅವ್ರಿಗೂ ಓದ್ರಿ ಕಲೀರಿ, ನನ್ನ ಪುಸ್ತಕಗಳದಾವ, ನಮ್ಮ ಬಟ್ಟೆಗಳದಾವ ಬಡವರು ಅಂತ ಹೇಳಿ ಬಡವರಿಗೆ ಅವನ್ನೆಲ್ಲ ನಾವು ಕೊಡ್ತಾ ಇದ್ದೀವಿ. ಆವಾಗಲಿಂದಲೇ ನಮ್ಮ ತಾಯಿಯವ್ರು ಅಂತಿದ್ರು, ಇಲ್ಲ ಇನ್ನೂ ಚೆನ್ನಾಗೈತಲ್ಲ ಅಂತಿದ್ರು, ಇಲ್ಲ ಇಲ್ಲ ಪಾಪ ನಮ್ಮ ಗೆಳತದಾಳಕ್ಕಿಗೆ ಎರಡೇ ಅದಾವ ಇರಲಿ ಅಂತ ನಾವು ಕೊಡ್ತಾ ಇದ್ದೀವಿ. ಹೀಗೆ ನಾವು ದಾನ ಧರ್ಮ ಮಾಡೋದ್ರಲ್ಲಿ ಅವಾಗಿಂದ ಕಲಿತ್ರೆ, ನಮ್ಮ ತಂದೆಯವರು ಒಂದೇ ದಿವಸನೂ ಮಾಡಲಿಲ್ಲ, ಇಲ್ಲಿವರೆಗೂ 2000 ಅವ್ರು ತೀರ್ಕೊಂಡ್ರು. 2000 ಇಸ್ವಿವರೆಗೂ ಅವರು ನಮಗೆಲ್ಲ ಕೊಡ್ತಾ ಇದ್ರು. ಬೆಳಗಾವದಲ್ಲಿ ಬಹಳ ತುಟ್ಟಿ, ನೀವು ಸ್ವಲ್ಪ ನಾವು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಸರ್ವಿಸ್ ಮಾಡ್ತಾ ಇದ್ವಿ, ಸಂಬಳ ಕಡಿಮೆ, ಮನೆ ಕಟ್ತಾ ಇದ್ರಿ, ಏನೂ ಇಲ್ಲ ಅಂತೇಳಿ ಪ್ರತಿಯೊಂದನು ಅಡುಗೆ ಮಾಡಿದ್ದು ಹೋಳಿಗೆ ಕಡುಬು ಹುಗ್ಗಿ ಸಹ ಕಳಿಸ್ತಾ ಇದ್ರು, ತಗೊಂಡ್ ಬರ್ತಾ ಇದ್ರು. ಯಾರು ಊರಿಗೆ ಹೋಗ್ತಾ ಅವಾಗ ಬಹಳ ಚೆನ್ನಾಗಿದ್ರು ಬಸ್ನಲ್ಲಿ, ಏನಾದ್ರು ಬೆಳೆದ ಇದು ಮಾಡಿದ್ರೆ ಒಂದು ಡಬ್ಬಿ ಒಳಗೆ ಹಾಕಿ ಬಾಕ್ಸ್ ಅಲ್ಲಿ ಹಾಕಿ ಇದು ಮಾಡಿ ಕೊಡಪ್ಪ ಅಂತಂದ್ರೆ ಡ್ರೈವರ್ಗೆ ಒಂದು 50 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾರೆ. ನಾವು ಹೋಗಿ ತಗೊಳ್ತೇವೆ. ಇಷ್ಟೊಂದು ಕಾಳಜಿ ನಮ್ಮ ತಂದೆಯವರು, ಎಲ್ಲರೂ ತಿನ್ನಲಿ ನಾವು ಬೆಳೆದಿದ್ದು, ಎಲ್ಲರೂ ಅವ್ರಿಗೆ ಸಂತೃಪ್ತಿ ಪಡಲಿ. ಮನೆಯಲ್ಲಿ ಬೆಳೆದಿದ್ದು ಬೇರೆ, ಹೊರಗಿನ ತಗೊಂಡದ್ದು ಬೇರೆ, ಅದರಲ್ಲಿರುವ ಅವ್ರ ಪ್ರೀತಿಯಿಂದ ಕೊಟ್ಟದ್ದು ನಮಗೆ ಅಷ್ಟೊಂದು ಇಷ್ಟವಾಗ್ತಿತ್ತು. ಮತ್ತು ಅವರನ್ನು ಯಾವಾಗಿದ್ರು ನಾವು ಸ್ಮರಿಸಿದ್ವಿ. ನಮ್ಮ ಸೋದರತೆಗಳಿಗೂ ಕೊಡ್ತಾ ಇದ್ರು, ಅವ್ರ ಮಕ್ಕಳಿಗೂ ಕೊಡ್ತಾ ಇದ್ರು, ಬಹಳ ಮಂದಿನ ಶಾಲೆಗೆ ಕಲೀಲಿಕ್ಕೆ ಇಟ್ಕೊಂಡಿದ್ರು. ಅವರು ಅಷ್ಟೇ, ಈಗ ನಾನು ಅಷ್ಟೇ, ನಮ್ಮ ಮನೆಯಲ್ಲಿ ನಮ್ಮ ತಂಗಿಗಳನ್ನು ನಾನೇ ಕಲಿಸಿದ್ನಿ, ನಮ್ಮ ತಮ್ಮಗಳನ್ನು ಕಲಿಸಿದ್ವಿ, ಇಬ್ಬರನ್ನ ನಾನು ಮದುವೆ ಮಾಡಿಕೊಟ್ಟೆ. ಹೀಗೆ ಬಾಲ್ಯ ಜೀವನ ನನಗೆ ಅತ್ಯಂತ ಸ್ಮರಣೀಯವಾಗಿದೆ. ಬಾಲ್ಯದಲ್ಲಿ ಕಲಿತಿದ್ದು ಅದೇ ಹೇಳ್ತಾರಲ್ಲ, ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಎಂಬಂತೆ. ನಾವು ಚಿಕ್ಕವರಿದ್ದಾಗಲೇ ನಮ್ಮನ್ನೆಲ್ಲ ತಿದ್ದಿ ತೀಡಿ ಅಕ್ಷರ ಜ್ಞಾನ ಮತ್ತು ಸಮಾಜದಲ್ಲಿ ಹೇಗೆ ನಡೀಬೇಕು ಎಂಬುದನ್ನು ಕಲಿಸಿದ್ದಾರೆ.
1: ಮೇಡಮ್, ಈಗ ಈಗಾಗಲೇ ನಾನು ಹೇಳ್ದೆ ತಮಗೆ 5ನೇ ತರಗತಿಯಲ್ಲಿ ಇರುವಾಗಲೇ ಮದುವೆ ಆಗುತ್ತೆ ಅಂತ. ವಿದ್ಯಾಭ್ಯಾಸ ಯಾವ ರೀತಿ ಮುಂದುವರಿಸಿದ್ರಿ ಮೇಡಮ್? ಗಂಡನ ಮನೆಯವರು ಯಾವ ರೀತಿ ಸಹಕಾರವನ್ನ ನೀಡಿದ್ರು?
0: ನಮ್ಗೆ ಮದುವೆ ಆಗಿದ್ದು ಚಿಕ್ಕಲ್ಲಿರುವಾಗಲೇ, ನಮಗೇನಾದ್ರು ಕಲ್ಪನೆ ಇರಲಿಲ್ಲ. ನಮ್ಮ ಭಾವನ ಮದುವೆಗಂತ ಹೋಗಿದ್ದೀವಿ. ಅಲ್ಲಿ ನಮ್ಮ ಕೊನೆ ಮಗ ಇದ್ದಾನೆ, ಮಾವ ಇಲ್ಲ, ಅವ್ರ ತಂದೆ ಇಲ್ಲ, ತಾಯಿ ಒಬ್ಬರೇ ಇದ್ದಾರೆ. ನಮ್ಮ ಅತ್ತೆಯವರು ಈಳಿಗನ್ ಅಂತಾರಲ್ಲ, ಈಳಿಗನ ವಯಸ್ಸಾದ್ಮೇಲೆ ಕಣ್ಣೇ ಕಾಣಿಸ್ತಾ ಇರಲಿಲ್ಲ, ಆದರೂ ಬಹಳ ಜಾಣರವರು, ಬಹಳ ಹುಷಾರು. ಎಲ್ಲರೂ ಇವ್ರು ಬಂದರು ಅಂತ ಹೆಜ್ಜೆ ಮೇಲೇನು ಗುರ್ತ ಹಿಡಿತಾ ಇದ್ರು. ಇಲ್ಲಪ್ಪ, ನಿಮ್ಮ ತಮ್ಮನ ಮಗಳು, ನಿಮ್ಮ ಮಗ ಗೊತ್ತದ, ಅಕ್ಕ ಮಹಾದೇವಿ ನಮ್ಮ ಮಗ ಕೊಟ್ಬಿಡ್ರಿ ಅಂತ. ಇಲ್ಲ, ನಾವು ಈಗ ಕೊಡೋದಿಲ್ಲ, ಆಮೇಲೆ ಮದುವೆ ಮಾಡ್ತೀವಿ, ದೊಡ್ಡವರಾದ್ಮೇಲೆ ವಚನ ಕೊಡ್ತೇನೆ. ನಂಗೆ ವಚನ ಬೇಡ, ನೀವು ಮಾಡಿದ್ರೆ ಮಾಡಂತ. ಅವ್ರು 4 ಮಂದಿ ಅಕ್ಕ ತಂಗಿಯವ್ರು ಗಟ್ಟಿಯಾಗಿ ಕೂತ್ಬಿಟ್ರು. ಕೊನೆಗೆ ನಮ್ಮ ತಂದೆಯವ್ರು ಹೆಣ್ಣುಗಳು ಭಾಳ, ಹೆಣ್ಮಕ್ಳ ಮೇಲೆ ಅಂದ್ರೆ ಬಹಳ ಪ್ರೀತಿ ಅವರು. ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು ಎಲ್ಲಾರು, ನಮ್ಮ ಮನೆ ಲಕ್ಷ್ಮಿ ಅಂತಾನೆ ಕರಿತಾ ಇದ್ರು. ಹಾಗೆ ಇರೋದ್ರಿಂದ ನನಗೆ 6ನೇ ತರಗತಿ ಇರುವಾಗಲೇ ಮದುವೆ ಆಯ್ತು. ನೀವು ಮದುವೆ ಮಾಡಿದಾರೆ ಅನ್ನೋದು ಅಷ್ಟೇ, ಆದ್ರೆ ಮುಂದೆ ನನಗೆ ಕಲೀಲಿಕ್ಕೆ ಹೋಗೋವರೆಗೂ ನಮ್ಮ ಅತ್ತೆ ಮನೆಗೆ ನಾವು ಅಲ್ಲಿ ಹೋಗ್ಲೇ ಇಲ್ಲ. ಅವ್ರು ಯಾವಾಗಲೂ ನಮ್ಮಲ್ಲಿ ಬಂದಾಗ ಅಷ್ಟೇ ಬಹಳ ಪ್ರೀತಿ ಇದೆ. ಅವ್ರ ಮಗಳ, ಅವ್ರ ಗಂಡ ಮಕ್ಕಳೇ 4 ಜನ, ಇವರೇ ನಮ್ಮ ಮನೆಯವರೇ ಕೊನೆಯವರು. ಅದಾಗೆ ಯಾರು ಮದುವೆ ಮಾಡಲಿಲ್ಲ, ಮಾವ ಇಲ್ಲ, ನಾವು ಸ್ವಲ್ಪ ಕಡಿಮೆ ಒಳ್ಳೆ ಶ್ರೀಮಂತರಿದ್ದೀರಿ, ಅದಕ್ಕಾಗಿ ನೀವು ಕೊಡೋದಿಲ್ಲ ಅನ್ನೋ ಒಂದು ಭಾವನೆಯನ್ನು ನಮ್ಮ ತಂದೆಯವ್ರ ತಲೆದಾಕರು. ಅಕ್ಕನ ಮೇಲಿನ ಪ್ರೀತಿಯಿಂದ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ರು ಅಷ್ಟೇ. ಮುಂದೆ ನಾನು BA ಕಲಿತೆ, ನಮ್ಮ ಚಿಕ್ಕಪ್ಪರ ಮನೆಯಲ್ಲಿ ಕಲಿತಿದ್ದರಿಂದ BA ಕಲಿತೆ. ಅನಂತರ BA ಆದಮೇಲೆ ನಾನು ಕಳಿಸ್ಕೊಟ್ರು, ಅನಂತರ MA ನಮ್ಮ ಮನೆಯವರೇ ಕಲಿಸಿದ್ರು, ಇದು BEd ಕಲಿಸಿದ್ರು. ಹೀಗೆ ಅವರು ಸಹ ಶಿಕ್ಷಣಕ್ಕೆ ನನಗೆ ಹೆಚ್ಚು ಪ್ರೋತ್ಸಾಹವನ್ನು ನೀಡಿದರು. ಅವ್ರು ಪ್ರೋತ್ಸಾಹ ನೀಡಿದ್ರಿಂದಲೇ ನಾನು ಸರ್ವಿಸ್ ಮಾಡಲಿಕ್ಕೆ ಅನುಕೂಲ ಆಯಿತು. ಆಮೇಲೆ ಎಲ್ಲ ಕ್ಷೇತ್ರಗಳಲ್ಲೂ BA ಪ್ರಥಮ ಸ್ಥಾನ, BEd ಓಬಾ ನಾಯಕ್ ಸರಿದ್ರು. ಇಲ್ಲೇ ಬೆಳಗಾವಿಯಲ್ಲೇ ನನ್ನ ಎಲ್ಲ ಶಿಕ್ಷಣ ಬೆಳಗಾವಿಯಲ್ಲೇ ಆಯಿತು, ಯಾಕಂದ್ರೆ ಅವ್ರಿಗೆ ಇಲ್ಲೇ ಟ್ರಾನ್ಸ್ಫರ್ ಆಗಿ ಬಂದ ನಮ್ಮ ಚಿಕ್ಕಪ್ಪವರು. ಬೆಳಗಾವಿಯಲ್ಲೇ ನಮ್ಮದು ಶಿಕ್ಷಣ ಆಯಿತು, ಅದೊಂದು ನನಗೆ ಹೆಮ್ಮೆಯ ವಿಷಯ. ಆಮೇಲೆ MA ಇದ್ದಾಗ ನಾನು ಸರ್ದಾರ್ ಹೈಸ್ಕೂಲ್ದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಮೊದಲು ನಾಗಮಂಗಲದಲ್ಲಿ ನನ್ನ ಅಪಾರ್ಟ್ಮೆಂಟ್ ಆಯಿತು. ಅಪಾರ್ಟ್ಮೆಂಟ್ ಆಗಿದ್ಮೇಲೆ ಅಲ್ಲಿ ಅಷ್ಟು ದೂರ ಊರ, ಮುಂದೆ ಬರ್ತದೆ ಅದು, ಅಷ್ಟು ದೂರ ಊರಲ್ಲಿ ಹೆಂಗೆ ಹೋಗ್ತೀನಿ, ಇಲ್ಲ ನಾನು ಹೋಗೇ ಹೋಗ್ತೀನಿ ಅಂತೇಳಿ ನಮ್ಮ ಸೋದರತ್ತೆ, ಇನ್ನೊಬ್ಬರು ಚಿಕ್ಕ ಸೋದರತ್ತೆ ಮನೆಯಲ್ಲೇ ಇದ್ರು, ಅವ್ರನ್ನ ಕರ್ಕೊಂಡು ನಾನು ನಾಗಮಂಗಲಕ್ಕೆ, ಮಂಡ್ಯ ಡಿಸ್ಟಿಕ್ ನಾಗಮಂಗಲಕ್ಕೆ ಬಂದೆ. ಅಲ್ಲಿ ನನಗೆ ಎಲ್ಲರೂ ಸಹಕಾರ, ಏನು ನನಗರ ಫಸ್ಟ್ ಸರ್ವಿಸ್ ಅಲ್ಲಿ 78 ಹೆಂಗೆ ಕಲಿಸೋದು ಅವರೇ ಸ್ವಲ್ಪ ನಾ ಬೆಂಗಳೂರಲ್ಲಿರೋದ ಭಾಷಾ ಸಮಸ್ಯೆನೇ ಬರಲಿಲ್ಲ. ಆದ್ರೆ ತಕ್ಷಣ ಜೂನಿಯರ್ ಕಾಲೇಜಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಗಿದೆ. ಇಷ್ಟು ದೊಡ್ಡ ಸ್ಕೂಲು 70-60 ಮಕ್ಕಳಲ್ಲಿ, ಹೀಗಿರೋದ್ರಿಂದ ಹೆಂಗೆ ಕಲಿಸೋದು ಅಂತೇಳಿ ದಿನ ರಾತ್ರಿ ಹಗಲು ಓದ್ತಾ ಇದ್ದೆ. ಅದನ್ನು ಮನನ್ ಮಾಡ್ಕೊಂಡು ಪಾಠವನ್ನು ಹೇಳ್ತಾ ಇದ್ದೆ. ಎಲ್ಲರೂ ಪರವಾಗಿಲ್ವೇ ಮೇಡಮ್, ಎಷ್ಟು ಬೇಗ ಈ ಭಾಷೆ ಕಲ್ತ್ಕೊಂಡ್ಬಿಟ್ರಲ್ಲ, ಹುಬ್ಳಿ ಧಾರವಾಡದವರು ಬೆಳಗಾವಿದವರು ಅಂತ ಇದ್ರು. ಇಲ್ಲ ಸರ್, ನಾ ಬೆಂಗಳೂರಲ್ಲಿ ಕಲ್ತಿರೋದು ಪರವಾಗಿಲ್ಲ. ಈಗ ಆದರೂ ಸ್ಟಡಿಯಲ್ಲಿ ನೀವು ಇದರಲ್ಲಿ ಚೆನ್ನಾಗಿ ನೀವು ಮಕ್ಕಳಿಗೆ ಮನವರಿಕೆ ಆಗುವಂಗೆ ಅವರಿಗೆ ತಿದ್ದಿ ತೀಡಿ ನೀವು ಪಾಠ ಹೇಳ್ತೀರಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಆಗಲಿ ಸರ್ ಅಂತ ಹೇಳಿದೆ. ಮುಂದೆ ಅದೇ ಶಾಲೆಯಲ್ಲಿ 5 ಇದ್ವಿ ನಾವು. ಎಲ್ಲರೂ ಅಂದ್ರೆ ಇನ್ನು ಇಷ್ಟು ನಮ್ಮ ಮನೆಯವ್ರನ್ನೂ 1 ಅಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಂದ್ರು KR ಹಾಸ್ಪಿಟಲ್ ಮೈಸೂರಿಗೆ. ಅವರೊಂದು 2 ಅಲ್ಲಿದ್ದರು. ನಮ್ಮ ಮಕ್ಕಳು ನಮ್ಮ ತಂಗಿನೂ ಕಲೀಲಿಕ್ಕೆ ನನ್ನ ಜೊತೆಗೆ ಇಟ್ಟರಂತಂದೆ. ಅಂದ್ರೆ ಇಬ್ಬರು ಜೊತೆಗೆ ಆಗ್ತದೆ ಅಂತೇಳಿ ಅವಳು ಪ್ರೇಮ ತೆಗ್ಗಿ ಅಂತೇಳಿ ಮುದೋಳದಲ್ಲಿ ಟೀಚರ್ ಇದ್ದಾಳೆ, ಅವರು ನನ್ನ ಹತ್ರ ನಾಗಮಂಗಲದಲ್ಲಿ ಕಲಿತರು. ಆಮೇಲೆ ನಮ್ಮ ತಮ್ಮ ವಕೀಲ್ ಇರ್ತಾರೆ, ಅವ್ರದ್ದು ವಕೀಲ್ ಮುಗಿದಿತ್ತು, ಅವರು ಇದ್ರು. ಹೀಗೆ ಎಲ್ಲರನ್ನೂ ಒಂದು ಸಮಭಾವನೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಎಲ್ಲರ ಮುಂದೆ ಬರಬೇಕು ಅನ್ನೋದು ನಮ್ಮ ತಂದೆಯವರ ಅಭಿಲಾಷೆ. ಅದಕ್ಕಾಗಿ ಅವರು ನನಗೆ TCH 2 ಇಬ್ಬರು ಮೇಡಮ್ಗಳು ಅಂತ ಕರಿತಾ ಇದ್ರು. ಅಲ್ಲಿ ಪಕ್ಕದ ಮನೆಯವರೆಲ್ಲ ಕುಳ್ಳು ಮೇಡಮ್, ಉದ್ದು ಮೇಡಮ್ ಅಂತ ಇದ್ರು. ಹೀಗೆ ಇಬ್ರು ಅಲ್ಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೆ, ಅವಳು ಕಲಿತ್ಲು. ಮುಂದೆ ಮೈಸೂರಲ್ಲಿ ಎಲ್ಲವನ್ನು ನಾವು, ಅಲ್ಲಿಯೂ ಸಹ ನಮ್ಮ ಗೆಳತಿಯರನ್ನು ಬಹಳ ಆಧಾರದಿಂದ ಆತ್ಮೀಯತೆಯಿಂದ ನಮ್ಮನ್ನು ಬರ್ಮಾಡ್ಕೊಳ್ತಾ ಇದ್ರು. ಏನ್ರಿ ನೀವು ನಿಮ್ಮೂರನವ್ರು ಯಾರೋ ದೋತ್ರ ಉಟ್ಕೊಂಡ್ಕೊಂಡು ನಿಮ್ಮೂರ್ ಕಡೆ ಹೊಂಟಾರ ನೋಡ್ರಿ ಅಂತ ಹೇಳ್ತಾರೆ. ಅಷ್ಟೊಂದು ಅವ್ರಿಗೆ ನೋಡ್ರಿ ನಿಮ್ಮೂರ್ ಕಡೆ ನನ್ಗೆ ಬಹಳ ಹೆಮ್ಮೆ. ನಮ್ಮ ಊರನವರೆಲ್ಲ ಏನಿಲ್ಲ, ಆದ್ರೂ ಯಾರು ದೋತ್ರ ಪಂಚೆ ಉಟ್ಕೊಂಡು ಹೋಗ್ತಿರ್ತಾರಲ್ಲ, ನಾನು ನೋಡಿ ಖುಷಿ ಆಗ್ತಿತ್ತು ನಮ್ಮ ಕಡೆಯವರೆಲ್ಲ ಅಂತೇಳಿ. ವರ್ಷಕ್ಕೊಂದು 2 ಬೆಳಗಾವಿಗೆ ಲೋಕಾಪುರಕ್ಕೆ ಬರ್ತಾ ಇದ್ದೆ. ಮತ್ತು ಅಲ್ಲಿ ಎಲ್ಲ ಮಕ್ಕಳು ಸಹ ಬಹಳ ನನ್ನ ಪ್ರೀತಿಯಿಂದ ಕಾಣ್ತಾ ಇದ್ರು. ಅಲ್ಲಿನ 5-6 ಜನ ಶಿಕ್ಷಕರು, ನಾನು ಮತ್ತು ಇನ್ನೊಬ್ಬರು ಕ್ಲಾರ್ಕ್, ಇಬ್ಬರೇ ಹೆಣ್ಮಕ್ಳು. ಅಂದ್ರೆ ಹೆಣ್ಮಕ್ಳು ಕಲಿಸೋದ್ರಲ್ಲಿಂದ ನಾನು ಒಬ್ಳೆ. ಅದಕ್ಕಾಗಿ ಅವ್ರು ಏನು ಮಾಡ್ತಾ ಇದ್ರು ಅಂದರೆ, ಮಕ್ಕಳು ಎಲ್ಲೂ ಪ್ರವಾಸಕ್ಕೆ ಹೋಗಿರಲಿಲ್ಲವಂತೆ, ಮೇಡಮ್ ನೀವು ಪ್ರವಾಸಕ್ಕೆ ಶ್ರವಣ ಬೆಳಗೊಳ ಕರ್ಕೊಂಡು ಹೋಗ್ತೀರಾ ಅಂತ. ಆಯ್ತು ಸರ್, ಕರ್ಕೊಂಡು ಹೋಗ್ತೀನಿ. ಅವ್ರು ಏನು ಹೇಳಿದ್ರು ನಾನು ಇಲ್ಲ ಅಂತಿರಲಿಲ್ಲ, ಅವ್ರಿಗೊಂದು ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗಿಬಿಟ್ಟಿತ್ತು. ಅದಕ್ಕಾಗಿ ಕರ್ಕೊಂಡು ಮಕ್ಕಳಿಗೆ, ಅವ್ರ ತಾಯಿ ತಂದ್ರೆ, ನಮ್ಮ ಮಕ್ಕಳು ಎಲ್ಲೂ ಹೋಗೋದಿಲ್ಲರಿ, ಭಾಳ ಬಡವರಿದ್ದಾರೆ, ನಾ ಆಯ್ತು ಅಂತೇಳಿ ಎಷ್ಟೋ ಸಲ ನಾನು ದುಡ್ಡು ಕೊಟ್ಟು ಮಕ್ಕಳನ್ನ ಕರ್ಕೊಂಡು ಹೋಗಿದ್ದೆ. ನಾನೇ ಮನೆಯಲ್ಲಿ ತಯಾರಿಸಿಕೊಂಡು, ಅಂದ್ರೆ ನಾನು ಹೊರಗೆ ತಿಂತಾ ಇರಲಿಲ್ಲಲ್ಲ, ಮಕ್ಕಳಿಗೆ ಆಗಿ ಹೆಚ್ಚಿಗೆ ನಾನು ಮಾಡಿಕೊಂಡು ಅವರಿಗೆ ಪ್ರೀತಿ, ಅವರಿಗೆ ಟೀಚರ್ ಏನು ತಗೊಂಬಂದಿರಿ ಅಂತ ಕೇಳ್ತಾರೆ, ಇಷ್ಟು ಪ್ರೀತಿ ನಮಗೆ, ವಿಶ್ವಾಸ ಮಕ್ಕಳ ಜೊತೆಗೆ ಬೆಳೆದಿತ್ತು. ನಾಗಮಂಗಲದಲ್ಲಿ ಎಷ್ಟು ಜನ ನನ್ನ ಪ್ರೀತಿ ನೋಡ್ಕೊಂಡು ಎಲ್ಲಾಕು ಅರ್ಶನ ಕುಂಕುಮ ಕರಿತಾರೆ, ಎಲ್ಲರೂ ಮದ್ವೆ ಕರಿತಾ ಇದ್ರು, ಏನು ಕರಿತಾ ಇದ್ರು, ಹೋಗಿದೆ. ಮೇಡಮ್ ನೀವು ಅಡಿಗೆ ಮಾಡಬೇಡ್ರಿ ಬರ್ರಿ ಅಂತಿದ್ರು. ಇಲ್ಲಪ್ಪ ನಾ ರೊಟ್ಟಿ ಮಾಡಿದ್ರೆ ಅವ್ರು ಬಹಳ ಪ್ರೀತಿ, ನನಗೆ ಏನು ಕೊಡ್ಬೇಡ್ರಿ ರೊಟ್ಟಿ ತಗೊಂಡು ಹೋಗ್ರಿ ರೊಟ್ಟಿ ಕೊಡ್ರಿ ಅಂತಿದ್ರು ಅವ್ರು. ಹೀಗೆ ಅಲ್ಲಿ ನನಗೆ ಒಳ್ಳೆ ಆತ್ಮೀಯತೆ, ಒಳ್ಳೆ ಯಾವ ಋಣಾನು ಬಂದೋ ಏನೋ ಮೊಟ್ಟ ಮೊದಲು ಅಲ್ಲಿ ನನಗೆ ಸರಿ ಸಿಕ್ತು. ಅದನ್ನು ಎಂದೆಂದಿಗೂ ನನ್ನ ಜೀವನದಲ್ಲಿ ನಾನು ಮರಿಲಾರದು. ಅದು ನನಗೆ ಬಾಳನ್ನು ಕೊಟ್ಟಿದ್ದೆ, ನನ್ನ ವ್ಯಕ್ತಿತ್ವವನ್ನು ನಿರ್ಮಿಸಿದೆ. ಅದಕ್ಕಾಗಿ ನಾಗಮಂಗಲದಲ್ಲಿ ಪ್ರಥಮ ಸೇವೆ ಮಾಡಿದ್ದನ್ನು ನಾನಿಲ್ಲಿ ಸ್ಮರಿಸಬಹುದು.
1: ಮೇಡಮ್, ಇನ್ನು ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅಂದ್ರೆ ಕೇವಲ ಮಕ್ಕಳ ಒಂದು ಕಲಿಕೆಗೆ ಮಾತ್ರ ಒತ್ತು ಕೊಡದೆ ತಾವು ಒಂದು ಶಾಲೆಯ ಸರ್ವಾಂಗೀಣ ಬೆಳವಣಿಗೆಯಲ್ಲೂ ಕೂಡ ತಮ್ಮ ಪಾತ್ರ ಇದೆ. ಅದು ತಮ್ಮ ತಂದೆಯಿಂದ ಬಂದ ಬಳುವಳಿ ಅನ್ಸುತ್ತೆ.
0: ಹೌದು ಮೇಡಮ್, ನಾನು ನಾಗಮಂಗಲದಿಂದ ಮಾರಿಹಾಳಕ್ಕೆ ಟ್ರಾನ್ಸ್ಫರ್ ಆಯಿತು. ಮಾರಿಹಾಳದಲ್ಲಿ ಅಲ್ಲಿ ಮಾಡೆಲ್ ಸ್ಕೂಲ್ ಹೆಡ್ ಮಾಸ್ಟರ್ ಆಗಿದೆ. ಅಲ್ಲಿ ಸ್ಕೂಲ್ ಇತ್ತು ಪರವಾಗಿಲ್ಲ, ಆದರೂ ಈ ಕರಡಿಗುದ್ದಿ ಹಿಡ್ಕೊಂಡು ಸಾಮ್ರಾ ತನಕ ಮಾಡೆಲ್ ಸ್ಕೂಲ್ ಎಲ್ಲ 8 ಸ್ಕೂಲ್ ನನ್ನ ಅಂಡರ್ದಲ್ಲಿದ್ದು. ನಾನು ಚಿಕ್ಕ ವಯಸ್ಸು ಅಂದರೆ 28-29, ಎಲ್ಲರೂ ಏಜ್ ಆದವರು. ಹೆಂಗಪ್ಪ ನಾ ಹೆಡ್ ಇಷ್ಟು ದೊಡ್ಡದು 15 ಸ್ಕೂಲನ್ನು ನಾ ಸಂಭಾಳಿಸ್ಕೊಂಡು ಹೋಗಬೇಕು ಮಾಡೆಲ್ ಸ್ಕೂಲಲ್ಲ ಅಂತೇಳಿ ಭಾಳ ಇದಾಯಿತು. ಆದರೂ ಅಲ್ಲಿ ಜನರ ಪ್ರೋತ್ಸಾಹದಿಂದ ಇದರಿಂದ 6 ಅಲ್ಲಿ ಮಾಡಿದೆ. ಅನಂತರ ಇಲ್ಲಿ ಸರ್ದಾರ್ ಹೈಸ್ಕೂಲ್ಗೆ ಬಂದಿವಿ, ಸರ್ದಾರ್ ಹೈಸ್ಕೂಲ್ ಟ್ರಾನ್ಸ್ಫರ್ ಮಾಡಿ ತಗೊಂಡಿವಿ. ಅಲ್ಲಿ ಬಂದ ಮೇಲೆ ಪುನಃ ನಾನು ಚಿಂತಾಮಣರಾವ್ ಸರ್ದಾರ್ ಸ್ಕೂಲ್ ಎಲ್ಲ ಆದ್ಮೇಲೆ ಪ್ರಮೋಷನ್ ಅಂತ ಹೇಳಿ ಈ ರಾಮತೀರ್ಥನಗರ್ ಹೈಸ್ಕೂಲಲ್ಲಿ ಮುಖ್ಯೋಪಾಧ್ಯಾಯ ಇದೆ. ಅಲ್ಲಿ ಹೊಸ ನಾನೇನೋ ನಮ್ಮ ಮನೆ ಹತ್ರ, ನಮ್ಮ ಮನೆಯಿಂದ 1 ಕಿಲೋಮೀಟರ್ ಅಷ್ಟೇ ದೂರ, ನಮ್ಮ ಮನೆ ಇರೋದು ಆಂಜನೇಯ ನಗರ. ಆಯ್ತು ಅಂತ ಖುಷಿ ಆದ್ರೆ ನನಗೆ ಇಂಗ್ಲಿಷ್ ಲೆಕ್ಚರರ್ ಬಂದಿತ್ತು ಕಿತ್ತೂರಿಗೆ. ನಮ್ಮ ಮನೆಯವರು ಸ್ವಲ್ಪ ಆರಾಮಿರಲಿಲ್ಲ, ಇಲ್ಲ ನೀನು ಅಷ್ಟು ದೂರ ಬೆಳಿಗ್ಗೆ 8 ಗಂಟೆಗೆ ಹೋಗೋದಂದ್ರೆ 7 ಗಂಟೆಗೆ ಮನೆ ಬಿಡಬೇಕು, ಅಲ್ಲಿ ಹೋಗೋದು ಬೇಡ. ಅಲ್ಲಿ 3 ತಿಂಗಳವರೆಗೂ ನಂಗೆ ಆರ್ಡರ್ ಬಂತು, ಬರ್ರಿ ಬರ್ರಿ ಅಂತೇಳಿ. ದೂರ ಆಗ್ತದೆ ಅಂದ್ಬಿಟ್ಟು ಇಲ್ಲಿ ಹೆಡ್ ಮಾಸ್ಟರ್ ಸಿಗ್ತಲ್ಲ ಅಂತೇಳಿ ಇಲ್ಲೇ ಹೋದ್ರು. ಅಲ್ಲಿ ನೋಡ್ರಿ ಏನು ಸ್ಕೂಲ್ ಇಲ್ಲ, ಏನೂ ಇಲ್ಲ, ಬರೀ ಸ್ಯಾಂಕ್ಷನ್ ಮಾಡಿದ್ದಾರೆ ಜಾಗ. ಒಂದು ರೂಮ್ ತಗೊಂಡು ಅಲ್ಲಿ ಮಕ್ಕಳನ್ನ 7-8 ಮಕ್ಕಳನ್ನ ಕರ್ಕೊಂಡು ಹುಡ್ಕೊಂಡು ಅಲ್ಲಿ ರುಕ್ಮಿಣಿ ನಗರ್ ಗೊತ್ತಿರಬಹುದು, ಒಂಟಮೂರಿ ಆಶ್ರಯ ಕಾಲೋನಿ, ಅಲ್ಲಿ ಮಕ್ಕಳನ್ನ ಕರ್ಕೊಂಡು ನಾನು ಶಾಲೆಯನ್ನ ನಿರ್ಮಿಸಬೇಕಾಯ್ತು. ಮುಂದೆ ಹೋದ 8 ದಿವಸಕ್ಕೆ ಆ ಜಾಗೆ ಅಂದ್ರೆ ಅಲ್ಲಿ ಎಷ್ಟಂತಂದ್ರೆ 5 ಎಕರೆ 10 ಗುಂಟೆ ಜಾಗೆಯನ್ನ ಕರೆದು ಭೂಮಿ ಪೂಜೆ ಮಾಡಿದ್ವಿ. ಭೂಮಿ ಪೂಜೆ ಮಾಡಿ ಶಾಲೆ ಕಟ್ಟಡ, ಶಾಲೆ 1-2 ರೂಮ್ ಆಗ್ಬೇಕಾದ್ರೂ ಸುಮಾರು 1-5 ತಿಂಗಳು ಬೇಕು. ಒಂದು ರೂಮ್ ಅಲ್ಲಿ ನಾವು ಬಾಡಿಗೆ ತಗೊಂಡು ಅಲ್ಲಿ ಏನೇನು ಇರಲಿಲ್ಲ, ಎಲ್ಲ ನಮ್ಮ ಮನೆಯಿಂದ ತಗೊಂಡು ಹೋಗಿದ್ದೆ. ಚೇ ಪಾಪ ಮಕ್ಕಳು ಬಡವರು, ಚಾಪೆ ಮೇಲೆ ಎಲ್ಲಿ ಕೊಡ್ತಿದ್ದೆಲ್ಲ ಕೊಡ್ತಾರಲ್ಲ ಅನ್ಕೊಂಡು ಅವ್ರು ಚಪ್ಪಲಿ ಇರಲಿಲ್ಲ, ಬಹಳ ಬಡವರು. ಅವ್ರು ಗೊತ್ತಾ ಇದ್ರು ತಂದೆಯವರು ಓದ್ಬೇಡ ಅಂತ ಪುಸ್ತಕವನ್ನು ಒಲೆಯಲ್ಲಿ ಹಾಕ್ತಿದ್ರು, ಇಷ್ಟವ್ರಿಗೆ ಯಾವುದು ಗೊತ್ತಿರಲಿಲ್ಲ. ಆ ಮಕ್ಕಳಿಗೆ ಹೀಗೆ ಕೊಡ್ತಾನೆ ಚಾಪೆ, ಮತ್ತೆ ಯಾರು ವಿಸಿಟಿಂಗ್ ಬರೋರಲ್ಲ ಹೊಸ ಸ್ಕೂಲ್ ಅಂತ, ಒಂದು ಚೇರು ಕುರ್ಚಿ ಎಲ್ಲ ನಮಗೆ ಶಾಲೆಗೆ ಏನ್ ಬೇಕದು ಎಲ್ಲವನ್ನು ನಾನು ತಂದು ಶಾಲೆಯನ್ನು ನಿಭಾಯಿಸಿದೆ. ಏನ್ರಿ ಮೇಡಮ್ ನೀವು ಎಷ್ಟು ಕಷ್ಟ ಪಡ್ತಾ ಇದ್ದೀರಿ, ಆದರೆ ನಾನು ಗಾಡಿ ತಗೊಂಡು ಹೋಗ್ತಾ ಇದ್ನಲ್ಲ, ಅದಕ್ಕೆ ಎಲ್ಲಾ ಕೆಲಸವನ್ನು ನಾನೇ, ಒಬ್ರು ಶಿಕ್ಷಕರು ಒಬ್ರು ಹೆಡ್ ಮಾಸ್ಟರ್ ಇಬ್ಬರೇ. ಅಂತದ್ರಲ್ಲಿ ಬಿ ಎಡ್ ದವರು ನಮ್ಮ ಕಾಲೇಜ್ ನಮ್ಮ ಸ್ಕೂಲಿಗೆ ಪಾಠ ಕೊಡ್ಲಿಕ್ಕೆ ಬಂದ್ರು. ಈ ನಿರ್ಮಲಾ ಭಟ್ಟಲ್ ಇದಾರಲ್ಲ ಮಹಂತೇಶ್ ನಗರ್ ಸ್ಕೂಲ್ನವರು, ಸಿದ್ದರಾಮೇಶ್ವರ್ ಸ್ಕೂಲ್ನವರು. ಏನ್ ಮಾಡೋದು, ನೋಡಿದ್ರೆ ಒಂದೇ ರೂಮ್, 10x10 ಒಂದೇ ರೂಮ್. ನಾನು ಹೊರಗಡೆ ಮೆಟ್ಲ ಮೇಲೆ ಕುತ್ಕೊಳ್ತಾ ಇದ್ದೆ, ಆಮೇಲೆ ಅವ್ರಿಗೆ ಮಕ್ಕಳು ಪಾಠ ಮಾಡ್ಲಿ ಅವ್ರಿಗೆ ಅಂತೇಳಿ. ಮತ್ತೆ 8-9 ಕ್ಲಾಸ್ ಅಂದ್ರೆ 10-10 ಮಕ್ಕಳು, ಏನು 5-6 ಮಕ್ಳು ಇದ್ರಲ್ಲ, ಅವ್ರಿಗೆ ಪಾಠ ಮಾಡ್ತಾರೆ. ಅವ್ರು ಪಾಠ ಮಾಡೋವರೆಗೂ ನಾನು ಹೊರಗೆ ಕೊಡ್ತಾ ಇದ್ದೆ. ಇಷ್ಟು ಮಕ್ಕಳನ್ನ ನಾವು ಮುಂದೆ ಬಾಡಿಗೆ ಕೊಡೋದು, ಲೈಟ್ ಬಿಲ್ ಕೊಡೋದು ಎಲ್ಲ ನಾನು. ಏನ್ ಮಾಡ್ಬೇಕು, ನೀವೆಲ್ಲ ಖರ್ಚು ಮಾಡ್ತೀರಿ, ಆಮೇಲೆ ಬರ್ಬೇಕಲ್ಲ ನೀವು, ಇಲ್ಲಿ ಬಿಡ್ರಿ, ಒಂದು 5-6 ವರ್ಷಕ್ಕಾರ ಬರ್ತದಲ್ಲ, ಈಗ ಮತ್ತೆ ಹೆಂಗ್ ನಡಿಬೇಕ್ರಿ ಸ್ಕೂಲು, ನೀವೇನ ಕೊಡೋಂಗಿಲ್ಲ ಅಂತ ಬಿ ಯು ಆಫೀಸ್ನಾಗ ನಾನು ಹೇಳ್ತಾ ಇದ್ದೆ. ಇಲ್ಲ ಮಾಡಬೇಕಾಗತ್ತೆ. ಎಷ್ಟೋ ಜನ ಬೇರೆ ಬೇರೆ ಸ್ಕೂಲಲ್ಲಿ 2-3 ಕಡೆ ಸ್ಕೂಲ್ ಸ್ಟಾರ್ಟ್ ಆದ್ರೂ ಅವ್ರು ಸ್ಟ್ಯಾಂಡ್ ಆಗಲೇ ಇಲ್ಲರಿ, ಇದ್ರದ ಮರಿಕಟ್ಟಿ ಬೇರೆ ಬೇರೆ ಕಡೆ ಇಲ್ಲ ಸ್ಟ್ಯಾಂಡ್ ಆಗಲೇ ಇಲ್ಲ, ಹೆಡ್ ಮಾಸ್ಟರ್ ಅದು ಬೇಡ ಅಂತ ಬೇರೆ ಕಡೆ ಎಲ್ಲ ಹೋದ್ರು. ನೀವು ನಿಂತು ಮಾಡ್ತಾ ಇದ್ರಲ್ಲ, ಹಗಲು ರಾತ್ರಿ ನಾನು ನಮ್ಮ ಮನೆಗೆ ಬರೋದು, ಊಟ ಮಾಡೋದು, ಮತ್ತೊಮ್ಮೆ ಸಾಯಂಕಾಲ 6 ಗಂಟೆ ಮೇಲೆ ಸಹ ನಾವು ಹೋಗ್ತಾ ಇದ್ದೆ, ಕಟ್ಟಡ ಹೆಂಗ್ ಕಟ್ತಾ ಇದಾರೆ ಅಂತೇಳಿ. ಹೀಗೆ ಎಲ್ಲರೂ ಇನ್ನೂ ತನಕ ನಾ ಹೇಳ್ಬಾರ್ದು ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಯಾರು ಮಕ್ಕಳು ಫಸ್ಟ್ ಬಂದ್ರೆ ಯಾವ ಸ್ಕೂಲಿಂದ ಬಂದ್ರೆ ತೆಗ್ಗಿ ಮೇಡಮ್ ಸ್ಕೂಲ್ ಅಂತಾನೆ ಹೇಳ್ತಾರೆ. ಇಲ್ಲ ಸರ್, ನೀವೇ ಫೌಂಡರು, ನೀವೇ ಓಪನರ್ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆ ಸ್ಕೂಲು ಒಳ್ಳೆ ಪ್ಲೇಸ್ ನಲ್ಲಿದೆ, ಮಕ್ಕಳು ಬಹಳ ಜಾಣರಾದ್ರು, ಅವ್ರಿಗೆ ಬಡವರು ಮನೆಯಲ್ಲಿ ಸಹಿತ ನಾ ರಿಸಲ್ಟ್ ಮನೆ ಹತ್ರ ಕರ್ಕೊಂಡು ಹೋಗ್ತೇನೆ, ನಮಗೂ ಇದಿರಲಿಲ್ಲ. ಅವರಲ್ಲಿ ನಾನು ನನ್ನ ಸ್ವಾರ್ಥ ಅಂತಾನು ಹೇಳ್ಬೋದು, ಅವರಲ್ಲಿ ನಾನು ಪ್ರೀತಿಯನ್ನು ತೋರಿಸಿ ಅವರಿಂದ ನಾನು ಪ್ರೀತಿ ಪಡ್ಕೊಳ್ತಾ ಇದ್ದೆ ಅಂತ ಹೇಳ್ಬೋದು. ಹಾಗೆ ಅವರನ್ನ ಸ್ವಲ್ಪ ಏನಾದರೂ ತಿನ್ಲಕ್ ಕೊಟ್ಟು ಇದು ಮಾಡಿ ಅವ್ರನ್ನ ಮನವೊಲಿಸಿ ಅಭ್ಯಾಸಕ್ಕೆ ಕೊಡ್ತಾ ಇದ್ದೆ. ಇದರಿಂದ ಅವರಲ್ಲಿ ಆಸಕ್ತಿ ಹುಡ್ತು. ಮುಂದೆ ಈಗ ಅದು ಪಬ್ಲಿಕ್ ಸ್ಕೂಲ್ ಆಗಿದೆ. ಟ್ರೆಜರಿ ಸತೆಗೆ ದಾನಿಗಳಿಂದ ಟ್ರೆಜರಿ ತಗೊಂಡೆ, ದಾನಿಗಳಿಂದ ಊಟದ ತಟ್ಟೆ, ಇದು ನಾವೇನು ಯಾರಿಂದ ಏನು ಅಪೇಕ್ಷೆ ಮಾಡಲ್ಲ, ನೀವು ಕೊಡೋದಾದ್ರೆ ಸ್ಕೂಲಿಗೆ ಕೊಡ್ರಿ ಅಂತಾರೆ. ಇಲ್ರಿ ಬೇರೆ ಬೇರೆಯವರು ಸರ್ಟಿಫಿಕೇಟ್ ಕೊಡೋಕ್ಕೆ ಮಾಡ್ತಾರೆ, ನೀವು ಅಂತ ನನಗೇನಿಲ್ಲ, ಸ್ಕೂಲಿಗೆ ನಿಮ್ಗೆ ಏನು ಇಷ್ಟ ಅನ್ಕೊಂಡ್ರಿ, ಈಗ ನೀರಿಂದಿಲ್ಲ, ಮಕ್ಕಳಿಗಿಲ್ಲ, ಹಸುಗೊಳಕ್ಕಿಲ್ಲ, ಮತ್ತು ನೀರಿನ ಒಬ್ಬರು ವಾಟರ್ ಸಪ್ಲೈಯರ್ ಬಂದರು, ಅವ್ರು ನನ್ನ ಮಗನ ಅಡ್ಮಿಷನ್, ನೀವು ನಮ್ಮನ್ನ ಸ್ಕೂಲಿಗೆ ನೀರು ಹಾಕ್ಕೊಡ್ರಿ, ನಳ ಕುಡಿಸ್ಕೊಡ್ರಿ, ನಳ ಕುಡಿಸ್ಕೊಟ್ರು. ಹೀಗೆ ನಾ ಏನು ಹೇಳ್ತೀನೋ ಅವರೆಲ್ಲ ಸ್ಕೂಲಿಗೆ ಹೇಗೆ ಮಾಡ್ತಿರಲ್ರಿ ಮೇಡಮ್ ಅಂತೇಳಿ ಭಾಳ ಹೋಗ್ತದೆ. ಮುಂದೆ ಬೋರ್ ಹಾಕ್ಸಿದ್ವಿ, ಒಂದು ಬೋರ್ ಕೆಟ್ಟ ಹೋಯ್ತು, ಆದ್ರೂ ನಾ ಧೃತಿ ಕೆಡ್ಲಿಲ್ಲ. ಇನ್ನೊಂದು ಬೋರ್ ತೆಗ್ಸಿದೆ. ಮೇಡಮ್ ಆ ಬೋರ್ಗೆ ಆಗ 20,000 ರೂಪಾಯಿ ಇದಾಗಿದೆ, 20,000 ಬೋರ್ ಆಗಂಗಿಲ್ರಿ ಸರ್ ಅಂದ್ರು. ಇರ್ಲಿ ನೋಡೋಣ ಅಂತ ಹೇಳಿ ಮತ್ತೊಂದು ಬೋರ್ ತೆಗ್ಸಿದೆ. ಅವೆಲ್ಲ ಹಣ್ಣುಗಳು ಮುಂದೆ 4-5 ವರ್ಷಕ್ಕೆ ಬಂದವು, ಅದೇ ನಿತ್ಯ ಇಲ್ಲ. ಅದು ತಕ್ಷಣ ಹಾಕಬೇಕಲ್ಲ ನಮ್ಮ ಸರ್. ನಮ್ದು ಮೊದಲು ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ಇತ್ತು, ಸಂಬಳ ಕಡಿಮೆ ಇತ್ತು, 570 ಪೇಮೆಂಟ್. ಈಗ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂದ್ಮೇಲೆ ಸರ್ದಾರ್ ಹೈಸ್ಕೂಲ್ ಮೇಲೆ ನಮ್ ಪರ್ಮನೆಂಟ್ ಆಯ್ತು, ಚೆನ್ನಾಗಿ ಪೇಮೆಂಟ್ ಆಯ್ತು. ದೇವರದಿಂದ ನನ್ನ ಆಶೆಗಳೆಲ್ಲ ಈಡೇರಿಸಿ ಹಣದ ಸಹಾಯವು ನನಗೆ ನೀಡಿದ್ರು. ಆಮೇಲೆ 7-8 ಟ್ರೆಜೆಗಳನ್ನ ದೇಣಿಗೆಯಾಗಿ ತೆಗೆದುಕೊಂಡೆ ಶಾಲೆಗೆ. ಮತ್ತೆ ಕುಡಿಯುವ ನೀರಾಯ್ತು, ಆಮೇಲೆ 5-6 ರೂಮ್ ಆಯ್ತು, ಆಮೇಲೆ ಸೈನ್ಸ್ ಇಕ್ವಿಪ್ಮೆಂಟ್ಸ್ ಗಳನ್ನೆಲ್ಲ ದಾನಗಳಿಂದ ಕಟ್ಸ್ಕೊಂಡೆ. ಆಮೇಲೆ ನಮ್ಮ ಈ ದಿನೇಶ್ ನಾಶಿಪುಡಿ ಡಾಕ್ಟರ್ ಅಂತ ಡಾಕ್ಟರ್ ಇದ್ದಾರೆ, ಅವ್ರ ಮಕ್ಕಳಿಗೆ ಚೆಕಪ್ ಮಾಡ್ತಾ ಇದ್ರು. ಆಮೇಲೆ ಬ್ರಹ್ಮಕುಮಾರಿ ಸಮಾಜವ್ರು ಬಂದು ಮಕ್ಕಳಿಗೆ ನೀತಿ ಶಿಕ್ಷಣ ಕೊಡ್ತಾ ಇದ್ರು. ನಾನು ಬ್ರಹ್ಮ ಸಮಾಜಕ್ಕೆ ರಜೆ ಇದ್ದಾಗ ಹೋಗ್ತಾ ಇದ್ವಿ ಅಂದ್ರೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅನುಕೂಲ ಆಗಲಿ ಅಂತೇಳಿ ಅವರು ಬಂದು ನಮಗೆ ಮಕ್ಕಳಿಗೆ ನೀತಿ ಬೋಧನೆ ಮಾಡ್ತಾ ಇದ್ರು. ಆಮೇಲೆ ನಾನೇ ಸ್ವತಃ ಯೋಗ ಟೀಚರ್ ಇದ್ದೆ, ಸಿದ್ಧಿ ಸಮಾಧಿ ಯೋಗವನ್ನು ಕಲ್ತ್ಕೊಂಡಿದ್ನೆ, ಆಮೇಲೆ ಪತಂಜಲಿ ಯೋಗವನ್ನು ಕಲ್ತ್ಕೊಂಡಿದ್ದೆ, ಇನ್ನೊಂದು ಯಾವುದೋ ಕೋರ್ಸ್, 3 ಕೋರ್ಸ್ ಮಾಡಿದ್ದೆ ಯೋಗಾನು. ಯೋಗದಿಂದ ನಮ್ಮ ದೇಹದ ಆರೋಗ್ಯ ಸದೃಢ ಆಗ್ತದ. ಮಕ್ಕಳಿಗೂ ಯೋಗನ ಕಲಿಸಬೇಕು. ಯಾರಾದ್ರೂ ಟೀಚರ್ ಇಲ್ಲದ್ರೆ ಅಭ್ಯಾಸ ಬೇಜಾರಾಗಿದೆ ಅಂದ್ರೆ ನಾನು ಯೋಗವನ್ನು ಕಲಿಸ್ಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಯೋಗ, ಮುದ್ರೆ, ಪ್ರಾಣಾಯಾಮ ಕಲಿಸೋದ್ರಿಂದ ಮಕ್ಕಳಲ್ಲಿ ಧ್ಯಾನ ಇರೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದೆ. ಅವರಿಗೆ ಯಾವುದೇ ರೀತಿಯ ನೆಗೆಟಿವ್ ವಿಚಾರ ಬರೋದಿಲ್ಲ, ಪಾಸಿಟಿವ್ ಥಿಂಕಿಂಗ್ ಇರ್ತದೆ. ನೋಡ್ರಿ, ನಾವು ಎಷ್ಟು ಒಳ್ಳೆಯದನ್ನ ಮಾಡ್ತೇವೆ, ನಮ್ಮ ಸುತ್ತಲೂ ಸಹ ಅದೇ ಭಾವನೆ, ಒಂದು 2-3 ಮೀಟರ್ ದೂರ ಆ ಪಾಸಿಟಿವ್ ಥಿಂಕಿಂಗ್ ಇರ್ತದೆ ಪ್ರೇಯರ್ ಮಾಡೋದ್ರಿಂದ. ಮಕ್ಕಳಿಗೆ ಇನ್ನೊಂದು ಏನಂತಂದ್ರೆ ಪ್ರಾರ್ಥನೆ ಮಾಡುವಲ್ಲಿ ವಚನಗಳನ್ನು ಓದಿಸ್ತಾ ಇದ್ದೆ. ಯಾರು ಚೆನ್ನಾಗಿ ಹೆಚ್ಚು ವಚನಗಳನ್ನ ಹೇಳ್ತಾರ, ಒಂದು ತಿಂಗಳಿಗೆ ಒಂದ್ಸಲ ಅವರಿಗೆ ನಾನು ಪುಸ್ತಕಗಳನ್ನು ಕೊಡ್ತಾ ಇದ್ದೆ. ಮತ್ತೆ ಒಂದೊಂದ್ಸಲ ವಚನಗಳ ಬಗ್ಗೆ ಟೆಸ್ಟ್ ಗಳನ್ನ ನಡ್ತಾ ಇದ್ದೀವಿ, ವಚನ ಬರೆಯುವ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದ್ದೀವಿ. ಹೀಗೆ ಮತ್ತೆ ಅಷ್ಟೇ ಅಲ್ಲದೆ ಕಾರಂಜಿ, ಪ್ರತಿಭಾ ಕಾರಂಜಿ ನಡೆಸ್ತಾ ಇದ್ರು ಸ್ಕೂಲಲ್ಲಿ. ಅವಾಗ ನಾನೇ ಗಾಡಿ ಮೇಲೆ ಮಕ್ಕಳನ್ನ ಕರ್ಕೊಂಡು ಹೋಗಿದೆ ಕಣ್ಣವರಿಗೆ, ಏನ್ ದೂರ ಇಲ್ಲ. ಮತ್ ಬಸ್ಸಿಗೆ ಅವಾಗೆಲ್ಲ ಬಸ್ಸಿಗೆ ದುಡ್ಡು ಕೊಡ್ಬೇಕಲ್ಲ, ಅವ್ರ ಟಿಕೆಟ್ ರೊಕ್ಕ ಸಹ ನಾನು ತುಂಬ್ತಾ ಇದ್ದೆ. ಹೀಗೆ ನಾನು ಹೇಳಬಾರ್ದು, ಅದೇ ನಾನು ಮೊದಲು ಇಷ್ಟು ಕಷ್ಟಪಟ್ಟಿದ್ದೀನಿ ಸ್ಕೂಲ್ಗೆ, ಅದಿನ್ನೂ ತನಕ ನನಗೆ ಜ್ಞಾಪಕ ಉಳಿತದೆ. ಯಾವುದೇ ಒಂದು ಫಂಕ್ಷನ್ ಮಾಡಿದ್ರು ಮಕ್ಕಳ ಫೀಸು ಏನು ಜಾಸ್ತಿ ಇರಲಿಲ್ಲ, 20-25 ರೂಪಾಯಿ ಏನೋ ಅಷ್ಟೇ ಇರ್ತದೆ. ಅದನ್ನು ಸಹ ಆ ಟೈಮ್ನಲ್ಲಿ ತುಂಬಬೇಕಲ್ಲ, ಮಕ್ಕಳಿಗೆ ಹೇಳ್ತಾ ಇದ್ದೆ ಕೊಡಿ ಕೊಡಿ ಅಂದ್ರೆ ಅವ್ರಿಗೂ ಹಣದ ಬೆಲೆ ಗೊತ್ತಾಗಬೇಕಲ್ಲ, ಅದಕ್ಕಾಗಿ ಹಣದ ಬೆಲೆ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೆ. ಹಣವನ್ನು ಸಹ ಇನ್ ಟೈಮ್ನಲ್ಲಿ ಕೊಡ್ತಾ ಇರಲಿಲ್ಲ. ನಾನು ಆ ಹಣವನ್ನು ಕೊಟ್ಟು ಶಾಲೆಯ BO ಆಫೀಸ್ಗಳು ತುಂಬಿ ಅವರಿಗೆ ಈ ಶಾಲೆ ಹಿಂದೆ ಉಳಿದಿದೆ ಅದಕ್ಕೂ ಇಲ್ಲ ಅಂತ ಅನ್ನಿಸ್ಕೋಬಾರ್ದಲ್ಲ, ಅದಕ್ಕಾಗಿ ನಾನೇ ತುಂಬಿ ಮುಂದೆ ಅವ್ರಿಗೆ ಎಕ್ಸಾಮ್ ಇದ್ದಾಗನ ಒಂದೊಂದು ಮಕ್ಕಳು ಕೊಡ್ತಾ ಇದ್ರು, ಒಂದ್ ಮಕ್ಕಳು ಕೊಡ್ತಾ ಇರಲಿಲ್ಲ ಇರ್ಲಿ ಅಂತೇಳಿ. ಈಗ ನೋಡ್ರಿ, 10-12 ಇದ್ದ ಮಕ್ಕಳು ಈ ಪಬ್ಲಿಕ್ ಶಾಲೆಯಾಗಿ 500-600 ಮಕ್ಕಳಿದ್ದಾರೆ. ಹೀಗಿರೋದ್ರಿಂದ ನನಗೆ ಆ ಸ್ಕೂಲ್ ನೋಡೋದಕ್ಕೆ ಹೆಮ್ಮೆ ಅನಿಸ್ತದ. ಆ ಶಾಲೆಗೂ ನಾ ಡೊನೇಟ್ ಮಾಡಿದ್ದೀನಿ ರಿಟೈರ್ಡ್ ಆದ್ಮೇಲೆ. ಅಷ್ಟೇ ಅಲ್ಲದೇ ಯಾವಾಗಾದ್ರೂ ನಮ್ಮನ್ನ ಫಂಕ್ಷನ್ ಇದ್ದಾಗ ಕರೆಸ್ತಾರೆ, ಮಕ್ಕಳಿಗೆ ಸ್ವಲ್ಪ ಬೋಧನೆ ಮಾಡಿ ಅಂದ್ರೆ. ನಾನು ಸ್ಕೂಲಲ್ಲಿ ಬಂದ ಕೂಡ ಎಲ್ಲರೂ ಶರಣು ಶರಣಾರ್ಥಿ ಅಂತಿದ್ರು, ಯಾಕಂತಂದ್ರೆ ಅವ್ರಿಗೆ ವಚನಗಳನ್ನು ಹೇಳಿಸ್ತಾ ಇದ್ದೀವಲ್ಲ, ಅದಕ್ಕೆ ಒಮ್ಮತ ಓಂ ನಮ ಶಿವಾಯ ನನ್ನ ಅಂತ ಇದ್ರು. ಹೀಗೆ ಬಸವಣ್ಣರ ವಚನಗಳನ್ನ ಅವರಲ್ಲಿ ಮನದಟ್ಟು ಆಗುವಂತ ಬಿದ್ದು ಅವರು ಅದೇ ರೀತಿ ದಿನ ಒಂದೊಂದು ವಚನ ಕಲ್ಕೊಂಬರ್ರಿ. ಒಂದ್ ತಿಂಗಳಲ್ಲಿ ಯಾರು ಹೆಚ್ಚು ವಚನಗಳನ್ನ ಹೇಳ್ತಾರೆ ಒಂದ್ 5 ನಿಮಿಷಕ್ಕೆ, ಅಂತವ್ರಿಗೆ ನಾವು ಬಹುಮಾನ ಕೊಡ್ತೇನೆ ಅನ್ನಕ್ಕೆ ಮಕ್ಕಳು ಅದೇ ರೀತಿಯ ಖುಷಿನ ನೋಡ್ರಿ. ಶಿಕ್ಷಕರು ಹೇಳಿದ್ದು ಅವರಿಗೆ ಗೋಡೆ, ಹಸಿ ಗೋಡೆ ಮೇಲೆ ಹಳ್ಳ ಹೋಗದಂಗೆ ಕುಂತು ಬಿಡ್ತದೆ, ಅದೇ ಮನೆಯಲ್ಲಿ ಹೇಳಿದ್ರೆ ಅವ್ರಿಗೆ ಆಗಂಗಿಲ್ಲ. ಅದಕ್ಕಾಗಿ ಮಕ್ಕಳು, ನಮ್ಮ ಮಕ್ಕಳು ಬಹಳ ಹುಷಾರಾಗ್ಯಾರ, ಈಗ ಸ್ಕಾಲರ್ಶಿಪ್ ಬಂದೈತ್ರಿ ಸರ್ ಮೇಡಮ್, ಬಹಳ ಜಾಣರಾಗಿದ್ದಾರೆ ಈಗ, ತಂದೆ ತಾಯಿಗಳು ಸ್ವಲ್ಪ ಕೆಲಸ ಮಾಡ್ತಾರ್ರಿ ಅವರು, ಹೀಗೆ ಯಾವುದು ನಮ್ಗೆ ತೊಂದರೆ ಕೊಡಂಗಿಲ್ರಿ. ಮೊದಲಾದ್ರೆ ಏನೋ ಬಹಳ ಮಾತಾಡ್ತಾ ಇದ್ರು, ಏನು ನಮ್ಗೆ ಸಹಕಾರ ಕೊಡ್ತಾ ಇದ್ದಿಲ್ಲ ಅಂತ. ಹೀಗೆ ಮಕ್ಕಳ ಮನವನ್ನು ಒಲಿಸುವುದು ಶಿಕ್ಷಕರ ಕೈಯಲ್ಲಿ ಇದೆ. ಪಾಲಕರನು ಮನೆಯಲ್ಲಿ ಪಾಲಕರನು ಆ ರೀತಿ ಮಾಡಬೇಕು, ಮಕ್ಕಳು ಅದರಂತೆ ಕಲಿಬೇಕು. ಆಮೇಲೆ ಇರು 3 ಜನದೂ ಇದೆ ಇಲ್ಲಿ, ಶಿಕ್ಷಕರು, ಮಕ್ಕಳು ಮತ್ತು ಪಾಲಕರು. ಆಟದಲ್ಲಿ ನಮ್ಮ ಶಾಲೆ ಮುಂದೆ ಬರ್ತಾ ಇತ್ತು, ಆಮೇಲೆ ಪಾಠದಲ್ಲಿನೂ ಮುಂದೆ, ಕಾರಂಜಿ ಪ್ರತಿಭಾ ಕಾರಂಜಿದಲ್ಲೂ ಮುಂದೆ ಇರ್ತಿತ್ತು. ಮತ್ತೆ BO ಒಳಗೆ ಬಂದ್ರೆ ಒಳ್ಳೆ ಪ್ರಶಾಂತ ಸ್ಥಳ ಇದೆ ಅಂತೇಳಿ ಅವ್ರು 7 ಹೋಗ್ತಾ ಇರ್ಲಿಲ್ಲ, ಹೊರಗಡೆ ಕುಂತು ಬಿಡ್ತಾ ಇದ್ರು. ಏನ್ರಿ ಸರ್, ನಾವು ಮುಂಜಾನೆ 10 ಗಂಟೆಗೆ ಬಂದಿವ್ರಿ ಅಂತ ಹೇಳ್ತಾ ಇದ್ರು. ಇಲ್ರಿ, ನಿಮ್ ಶಾಲೆ ಜಾಗ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದೆ ರೀ, ಸೈಲೆಂಟ್ ಆಗಿದೆ, ಮತ್ತೆ ಏನೋ ಒಂಥರ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ನಮ್ಮನೆ ಶಾಲೆ ಹಿಂದ್ಗಡೆನೆ ಶಿವಾಲಯ ಇದೆ, ಇಲ್ಲಿ ಹರ್ಷ ಹೋಟೆಲ್ ಹತ್ರ ಶಿವಾಲಯ ಅಂತಿದೆ. ಆ ಶಿವಾಲಯ ದೇವರ ಅನುಗ್ರಹದಿಂದಲೇ ಆ ಶಾಲೆ ಮುಂದೆ ಬಂದಿತ್ತು, ನನ್ನಿಂದ ಏನಲ್ಲ ಅಂತ ಹೇಳಿದೆ ನಾನು. ಹೀಗೆ ನಮ್ಮ ಶಾಲೆಯ ಬಗ್ಗೆ ಅನೇಕ ಹೇಳ್ಬೇಕಂತಂದ್ರೆ ಬೇಕಾದಷ್ಟಿದೆ. ಮತ್ತೆ ಎಲ್ಲ ಮಕ್ಕಳಿಗೆ ನಾವು ಏನೇನ್ ಬೇಕು, ಯಾವುದೂ ಕೊರತೆ ಆಗದಂತೆ ಅವರಿಗೆ ಸಂಭಾಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಅವರಿಗೆ ಬಟ್ಟೆಗಳನ್ನ, ಪುಸ್ತಕಗಳನ್ನ ಸರ್ಕಾರದಿಂದ ಬರ್ತಿತ್ತು, ಆದರೂ ಅದನ್ನ ಮಕ್ಕಳಿಗೆ ತಲುಪಿಸುವಂತ ರೀತಿ, ಆಮೇಲೆ ಮಕ್ಕಳು ದುಡಿಬೇಕು, ಅವ್ರ ಶ್ರಮಜೀವಿಗಳಾಗಬೇಕು ಅನ್ನೋ ಸಲುವಾಗಿ ನಾವು ಹಾರ್ಟಿಕಲ್ಚರ್ ತರಕಾರಿಗಳನ್ನ ಬೆಳೆಸೋದು ಹಚ್ಚಿದ್ದೀವಿ, ಹೂಗಳನ್ನ ಅವ್ರ ಆ ಗಿಡಗಳಿಗೆ ನಿಮ್ ನಿಮ್ ಹೆಸರಿಟ್ಬಿಡ್ರಿ ಅಂತ ಹೇಳ್ತೀನಿ. ಯಾವ ಗಿಡ ಚೆನ್ನಾಗಿ ಬರ್ತದ ಅವ್ರಿಗೆ ನಾ ಪ್ರೈಜ್ ಕೊಡ್ತೀನಿ. ಹೀಗೆ ಹೂವಿನ ಗಿಡಗಳನ್ನು ತರಕಾರಿ ಗಿಡಗಳನ್ನ ಹಚ್ತಾ ಇದ್ರು. ಹೀಗೆ ಮಕ್ಕಳಿಗೆ ಮಣ್ಣಾಗ್ತದೆ ಕೈ ಹೊಲಸಾಗ್ತದೆ ಅಂತೇಳಿ ಹಾಗೆ ಕೊಡ್ತಾ ಇರ್ಲಿಲ್ಲ, ಅದನ್ನು ನೀವು ಮಾಡ್ಬೇಕು, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಅವ್ರು ಹೇಳಿದಾಗ ಗೊತ್ತಾಗ್ತಿತ್ತು. ಹೀಗೆ ಮಕ್ಕಳಿಗೆ ನಾವು ಎಷ್ಟು ಮಾಡಿದ್ರು ಕಡಿಮೆ ಹೇಳ್ತಾರಲ್ಲ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮಕ್ಕಳೇನ್ರಿ ನಾವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತಾರ, ಆದರೆ ಅದ್ರ ಅವರಲ್ಲಿ ಒಳ್ಳೆಯ ತತ್ವಗಳನ್ನು ಬಿಂಬಿಸಬೇಕು, ಅವರನ್ನು ಹೋರಾಡುವಂತ. ನೀನು ಸ್ಟ್ರಗಲ್ ಈಸ್ ದ ಸೈನ್ ಆಫ್ ಲೈಫ್, ಆಲ್ ಪವರ್ ಈಸ್ ವಿತ್ ಇನ್ ಯು, ಬಿಲೀವ್ ಇನ್ ದಟ್. ಎಲ್ಲಾ ಶಕ್ತಿ ನಮ್ಮಲ್ಲಿದೆ ರೀ. ಅಂಗೈಯಲ್ಲಿ ಆರೋಗ್ಯ ಅಂತ ಹೇಳ್ತಾರೆ, ಎಲ್ಲಿ ಇಲ್ಲ, ಅಂಗೈಯಲ್ಲೇನೆ ಆರೋಗ್ಯ ಇದೆ. ಅಡಿಗೆ ಮನೆಯೇ ಔಷಧಿ ನಮಗೆ. ಎಲ್ಲ ನೋಡ್ರಿ, ಅರಿಶಿನ ತಗೊಳ್ರಿ, ದಾಲ್ಚಿನ್ನಿ ತಗೊಳ್ರಿ, ಜೀರಿಗೆ ತಗೊಳ್ರಿ, ಎಲ್ಲದರಲ್ಲೂ ಔಷಧಿ ಇದೆ. ನಾವು ಬೇರೆ ರಾಜಶೇಖರ್ ಡಾಕ್ಟರ್ ಮೊನ್ನೆ ಒಂದ್ಸಲ ಹೇಳಿದ್ರು, ನೀವು ದವಾಖಾನೆ ಬರಬೇಡ್ರಿ ಅಂತ ಹೇಳ್ತಿದ್ರು ಅವ್ರು. ದವಾಖಾನೆ ಅಂದ್ರೆ ನಿಮ್ಗೆ ಏನೈತೆ ಅಷ್ಟಕ ಕೊಡ್ತಾರೆ ತಾತ್ಪರ್ಯಕವಾಗಿ, ಅದ್ರ ಮೂಲ ಕಂಡು ಹಿಡಿಯಿರಿ. ಯಾಕೆ ಈ ರೋಗ ಬಂತು, ಯಾಕೆ ಹಿಂಗೆ ಕೆಮ್ಮ ಬಂತು, ಯಾಕೆ ನೆಗಡು, ಅದ್ರ ಮೂಲ ಕಂಡು ಹಿಡಿಯಿರಿ. ನಾವೇನೋ ತಾತ್ಪೂರ್ತಕವಾಗಿ ಔಷಧ ನಾವು ಕೊಡ್ತೀವಿ, ಆದರೆ ನಿಜವಾಗಲು ವೈದ್ಯರು ನೀವೇ.

ಸ್ನೇಹಿತರೆ, ಶರಣೆ, ಅಕ್ಕ ಮಹಾದೇವಿ ಎಂ ತಗ್ಗಿಯವರು ಅವರ ಮನದಾಳದ ಮಾತುಗಳನ್ನು, ಸಾಹಿತ್ಯದ ಪಯಣವನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ರು. ಇವರೊಂದಿಗಿನ ಮಾತುಕತೆಯನ್ನ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆ ಎಲ್ ವೇಣುಧ್ವನಿ 90.4 FM. ನಮಸ್ಕಾರ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831247036, ಮೊಬೈಲ್ ಸಂಖ್ಯೆ 9448998338.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: मेघाली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरूनगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ, ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327. ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ. ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 ಆಗಸ್ಟ್ 2026 ಪ್ರಾರಂಭ. ತಡಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380565483.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದ

ಸಹಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: KLE's Dr. Prabhakar Kore Charitable Hospital, Nehru Nagar, Palgam. 24 hours of free services for OPD and IPD patients. Free ECG, free X-ray, free sonography and free lab services are provided to the needy patients. General operations, cataract and C-sections are done free of cost. More than 70 lakhs of OPD patients and 6 lakhs of IPD patients have been benefited by KLE's Dr. Prabhakar Kore Charitable Hospital. Around 3 lakhs of free surgeries, 85,000 plus free deliveries, 45,000 plus free cataract operations have been conducted. To avail the free services and treatments, please contact 99726-91578 and 77954-35314.
1: पहिल्यांदाच हुबळीमध्ये नवीन व युवा उद्योजक, स्टार्टअप व्यावसायिक तसेच स्वयंरोजगार सुरू करू इच्छिणाऱ्यांसाठी ही एक सुवर्ण संधी. तुमच्या कल्पनांचे उत्पन्नामध्ये रूपांतर करा. तुमच्या स्वप्नातील व्यवसायाचा भक्कम पाया घालण्यासाठी आणि उद्योजकीय कौशल्य विकसित करण्यासाठी विशेष एक दिवसीय स्किल डेव्हलपमेंट कार्यशाळा एम्पावर 365 कल्पनेपासून कंपनीपर्यंत. रविवार दिनांक 18 ऑक्टोबर 2026 रोजी हुबळी येथे यशस्वी आणि फायदेशीर उद्योजक होण्यासाठी आवश्यक कौशल्य विकसित करण्याची संधी गमवू नका. आजच आपले नाव नोंदवा. नोंदणीसाठी संपर्क 9513519666. गिकोना सक्सेस स्ट्रॅटेजी.
2: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ನಮಸ್ಕಾರ. ಭಾವನ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಪರಿಚಯಿಸ್ತಾ ಇರುವಂತಹ ಕವಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಕಿರು ಪರಿಚಯ, ಹಾಗೇನೆ ಅವರೇ ರಚಿಸಿದಂತಹ ಒಂದಷ್ಟು ಹಾಡುಗಳು ನಿಮಗಾಗಿ. ಮೊದಲ ಗೀತೆ, ಲೋಕದ ಕಣ್ಣಿಗೆ ರಾಧೆಯು ಕೂಡ

ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ಈ ಕವಿತೆಯಲ್ಲಿ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಕಲ್ಪನೆ ಎಷ್ಟು ಅದ್ಭುತವಾಗಿದೆ ಅಂದರೆ, ಕೃಷ್ಣ ರಾಧೆ ಇವರೆಲ್ಲ ಎಂದೋ ಇದ್ದಂತಹ ಪುರಾತನ ಕಾಲದ ಚಾರಿತ್ರೆಗಳು. ಇಲ್ಲಿ ಕೃಷ್ಣ ಪ್ರತಿಯೊಬ್ಬ ತರುಣನನ್ನ ಪ್ರತಿನಿಧಿಸಿದ್ರೆ, ರಾಧೆ ಹೆಣ್ಣು ಮಗಳನ್ನ ಪ್ರತಿನಿಧಿಸ್ತಾಳೆ. ಎಲ್ಲೆಲ್ಲಿ ವಿರಹ ಇದೆಯೋ, ಎಲ್ಲೆಲ್ಲಿ ಪ್ರೀತಿ ಇದೆಯೋ, ಅಲ್ಲೆಲ್ಲ ರಾಧಾಕೃಷ್ಣರು ಇದ್ದಾರೆ. ರಾಧಾಕೃಷ್ಣ ಅನ್ನುವ ಕಲ್ಪನೆ ಇದೆಯಲ್ಲ, ಅದು ಪ್ರೇಮಕ್ಕೆ ಸಲ್ಲುವ ಒಂದು ಸುಂದರ ಉಪಮೇಯ ಅಂತ ಹೇಳ್ತಾರೆ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ರಚಿಸಿದ ಮತ್ತೊಂದು ಗೀತೆ ನಿಮಗಾಗಿ.

ಆಡು ಮುಟ್ಟದ ಸೊಪ್ಪಿಲ್ಲ ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಬರೆಯದ ಸಾಹಿತ್ಯ ಪ್ರಕಾರಗಳಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ತಮ್ಮನ್ನ ತಾವು ಅರ್ಪಿಸಿ ಕವಿತೆ, ನಾಟಕ, ಪ್ರಬಂಧ, ಕಾದಂಬರಿ, ಮಕ್ಕಳ ಸಾಹಿತ್ಯ ಹೀಗೆ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ನೀಡಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದ ಸರಳ ಜೀವಿ ಎಚ್ ಎಸ್ ವಿ ಅವರು. ಎಚ್ ಎಸ್ ವಿ ಅವರು ಹಳೆಯ ಸಂಪ್ರದಾಯಗಳಲ್ಲಿ ಕೃಷಿ ಮಾಡಿ ಸಮಾಜದಲ್ಲಿನ ಎಲ್ಲ ವರ್ಗದ ಓದುಗರ ಮನದಲ್ಲಿ ಮನೆಯನ್ನ ಗಿಟ್ಟಿಸಿಕೊಂಡು ಮಹಾನ್ ಬರಹಗಾರರಾಗಿದ್ದಾರೆ. ಎಚ್ ಎಸ್ ವಿ ಅವರು ಈಗಿನ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹುದಿಗೆರೆ ಗ್ರಾಮದಲ್ಲಿ June 23, 1944 ಜನಿಸಿದರು. ಇವರು ಎಚ್ ಎಸ್ ವಿ ಎಂದೇ ಜನಮನ್ನಣೆಯನ್ನ ಪಡೆದಿದ್ದಾರೆ. ಇವರ ಪೂರ್ಣ ಹೆಸರು ಡಾಕ್ಟರ್ ಎಚ್ ಎಸ್ ವೆಂಕಟೇಶ ಮೂರ್ತಿ. ತಂದೆ ನಾರಾಯಣ್ ಭಟ್ರು, ತಾಯಿ ನಾಗರತ್ನಮ್ಮ. ಈಗೊಂದು ಗೀತೆ ಪ್ರಸಾರ ಆಗ್ತಾ ಇದೆ.

ಸಾರಸ್ವತ್ವಲೋಕದಲ್ಲಿ 70ರ ದಶಕದಿಂದೀಚೆಗೆ ಅಗ್ರಸ್ಥಾನ ಪಡೆದವರು ಡಾಕ್ಟರ್ HS ವೆಂಕಟೇಶಮೂರ್ತಿಯವರು. ದೂರದರ್ಶನ ಮಾಧ್ಯಮದಲ್ಲಿ ಮುಕ್ತ ಮುಕ್ತ, ಮಹಾಪರ್ವ, ಮಗಳು ಜಾನಕಿ ಸೀರಿಯಲ್ಗಳಿಗೆ ಶೀರ್ಷಿಕೆ ಗೀತೆ ಬರೆದವರು ಸಹ HS ವೆಂಕಟೇಶಮೂರ್ತಿಯವರು. ಕೊಟ್ರೇಶಿ ಕನಸು, ಚಿನ್ನಾರಿ ಮುತ್ತ ಸೇರಿದಂತೆ ಅನೇಕ ಚಲನಚಿತ್ರಗಳಿಗೆ ಸಾಹಿತ್ಯ ನೀಡಿದ್ದಾರೆ. ಇವರೇ ನಿರ್ದೇಶಿಸಿದ ಹಸಿರು ರಿಬ್ಬನ್ ಮಕ್ಕಳ ಚಿತ್ರಕ್ಕೆ ಇವರಿಗೆ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಒಂದು

0: ನಮಸ್ಕಾರ, ನೀವು ಕೇಳ್ತಾ ಇದ್ರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM ಕೆ ಎಲ್ ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ KLE BEd ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿ ಆದ ವೀಣಾ ಅವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಹಾಗೂ ನಮಸ್ಕಾರ ವೀಣಾ ಅವರೇ.
1: ಥ್ಯಾಂಕ್ ಯು ಸರ್.
0: ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ತಮ್ಮ ಬಾಲ್ಯ ಅಲ್ಲಿಂದ ಪ್ರಾರಂಭ ಮಾಡೋಣ. ತಮ್ಮ ಹುಟ್ಟೂರು ಯಾವುದು?
1: ಸರ್, ನನ್ನ ಹುಟ್ಟೂರು ಬಂದ್ಬಿಟ್ಟು ನಿಸರ್ಗಿ ಹತ್ರ ಹೊಗರ್ತಿ ಅಂತ, ಅಲ್ಲೇ ನಾನು ಜನಿಸಿದ್ದು. ಅಂಡ್ ಸ್ಕೂಲಿಂಗ್ಸ್ ಎಲ್ಲ ಬಂದ್ಬಿಟ್ಟು ಅಂತಂದ್ರೆ ನಮ್ಮ ಪಪ್ಪ ಆರ್ಮಿ, ಸೊ ಪಪ್ಪನ ಜೊತೆನೆ ಫಸ್ಟ್ ಸೆಕೆಂಡ್ ಹೈದರಾಬಾದಲ್ಲಿ ಆಗಿದೆ, ಥರ್ಡ್ ಒಂದು ಜಮ್ಮುದಲ್ಲಿ ಆಗಿದೆ ಸರ್, ಫೋರ್ತ್ ಫಿಫ್ತ್ ಬಂದ್ಬಿಟ್ಟು ತಮಿಳ್ನಾಡುದಲ್ಲಿ, ಸಿಕ್ಸ್ತ್ ಟು ಟ್ವೆಲ್ತ್ ಎಲ್ಲ ಕೇಂದ್ರ ವಿದ್ಯಾಲಯ ಸಾಂಬ್ರಾನಲ್ಲಿ ಕಂಪ್ಲೀಟ್ ಆಗಿದೆ ಸರ್. ಐ ಎಮ್ ಎ ಕೆವಿ ಸ್ಟೂಡೆಂಟ್ ಬೇಸಿಕಲಿ ಫ್ರಮ್ CBSE. ಆಮೇಲೆ ಡಿಗ್ರಿ ಬಂದ್ಬಿಟ್ಟು ಇಲ್ಲಿ RLS ಕಾಲೇಜ್ ಸರ್. ಆಫ್ಟರ್ ಡಿಗ್ರಿ BSC ಕಂಪ್ಲೀಟ್ ಆಗಿದ್ಮೇಲೆ ನಾನು BEd ಜಾಯ್ನ್ ಆಗಿದ್ದು ಇನ್ನು KLE BEd ಕಾಲೇಜ್ ಸರ್.
0: ಈಗ ನೀವು BEd ಕಾಲೇಜ್ನಲ್ಲಿದ್ದೀರಾ, ಶಿಕ್ಷಕಿ ಆಗಲಿಕ್ಕೆ ಇದು ಮಾಡ್ತಾ ಇದ್ರೆ ಇದಕ್ಕೆ ಒಂದು ಕಾರಣ ಏನು? ಏಕೆಂದರೆ ಎಲ್ಲರೂ ಲಾಸ್ಟ್ ಆಪ್ಷನ್ ಟೀಚರ್ ಆಗೋದು ಅಂತ ಇರ್ತಾರೆ. ಅಂಥ ಸಂದರ್ಭದಲ್ಲಿ ತಮಗೆ ಮೋಟಿವೇಶನ್ ಯಾರು, ಸ್ಫೂರ್ತಿ ಯಾರು?
1: ಸರ್, ಬೇಸಿಕಲಿ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ನಮ್ಮ ಅಂಕಲ್ ಆಂಟಿ ಎಲ್ಲರೂ ಟೀಚರ್ ಸರ್.
0: ಹೌದಾ?
1: ಹಾಂ ಸರ್. ಸೊ ನಂಗೆ ಅದು ಟೀಚಿಂಗ್ ಮೇಲೆ ಭಾಳ ಇಂಟ್ರೆಸ್ಟ್ ಇತ್ತು. ನಂಗೆ ಬೇಸಿಕಲಿ ಸ್ಟಾರ್ಟಿಂಗಿಂತನೂ ನಾ ಫ್ರಮ್ 10th ಟ್ಯೂಷನ್ ಕ್ಲಾಸಸ್ ತೊಗೊಳ್ತಿದ್ದೀನಿ ಸರ್, 11th 12th. ಸೊ ಹಂಗಾಗಿ ನಂಗೆ ಟೀಚಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ನಂಗೆ BSC ನರ್ಸಿಂಗದ ಗವರ್ಮೆಂಟ್ ಸೀಟ್ ಸಿಕ್ಕಿದ್ರು, ಅದನ್ನು ಬಿಟ್ಟು ನಾನು ಟೀಚಿಂಗ್ ಫೀಲ್ಡಿಗೆ ಬಂದಿದ್ದೆ ಆ್ಯಕ್ಚುಲಿ, ಬಿಕಾಸ್ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಟೀಚಿಂಗ್.
0: ತಮ್ಮ ಧ್ವನಿ ಮುಖಾಂತರ ಗೊತ್ತಾಗ್ತಾ ಇದೆ ನಿಮಗೆ ಕಲಿಸುವ ಒಂದು ಆಸಕ್ತಿ ಇದೆ ಅಂತ. ಸ್ಫೂರ್ತಿ ಯಾರು, ಅದಕ್ಕೆ ಮೋಟಿವೇಶನ್ ಯಾರಿಗೆ ನೋಡಿ ನಿಮಗೆ ಟೀಚರ್ ಆಗೋ ಒಂದು ಆಸೆ ಬಂತು, ಅದ್ರ ಬಗ್ಗೆ ತಿಳಿಸಿ.
1: ಸರ್, ನಮ್ಮ ಅಂಕಲ್ ಅವರು ಆ್ಯಕ್ಚುಲಿ ಟೀಚರ್. ಬೇಸಿಕಲಿ ಅವ್ರ ಸ್ಕೂಲಿಂಗ್ ಎಲ್ಲ ಆಗಿದ್ದು ಗವರ್ಮೆಂಟ್ ಸ್ಕೂಲಲ್ಲಿ. ಬೇಸಿಕಲಿ ಫ್ರಮ್ ಅ ಪುವರ್ ಫ್ಯಾಮಿಲಿ. ಪುವರ್ ಫ್ಯಾಮಿಲಿದಲ್ಲಿ ಇದ್ದು ಅವ್ರು ಗೌರ್ಮೆಂಟ್ ಟೀಚರ್ ಆಗಿ ಇವಾಗ ನೋಡಲ್ ಆಫೀಸರ್ ಆಗಿದ್ದಾರೆ ಸರ್, ಅವ್ರ ಬೆಳಗಾವಿಯಲ್ಲಿ. ಸೊ ಅವರೇ ನನಗೆ ಒಂಥರ ಇನ್ಸ್ಪಿರೇಷನ್. ಆ್ಯಂಡ್ ಅವರಿಗೆ ಲೈಕ್ ಚೈಲ್ಡ್ಹುಡ್ನಲ್ಲಿ ಅಷ್ಟು ಕರೆಕ್ಟಾಗಿ ಅವ್ರಿಗೆ ಎಜುಕೇಷನ್ ಅದು ಸಿಕ್ಕಿಲ್ಲ, ಆದರೂ ಅವ್ರು ಇವಾಗ ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ, ಅದು ಮತ್ತು ನೋಡಲ್ ಆಫೀಸರ್ ಆಗಿದ್ದಾರೆ. ಅವರೇ ನನಗೆ ಒಂಥರ ಇನ್ಸ್ಪಿರೇಷನ್ ಫಾರ್ ಟೀಚಿಂಗ್ ಜಾಬ್ ಸರ್.
0: ಉತ್ತಮ. ಅಂತಹ ಸಂದರ್ಭದಲ್ಲಿ ಶಾಲೆಯ ಬಗ್ಗೆ ಮಾತನಾಡೋಣ. ಶಾಲೆ ದಿನಗಳಲ್ಲಿ ತಾವು ಹೇಗಿದ್ರ ವಿತ್ ರೆಸ್ಪೆಕ್ಟ್ ಟು ಯುವರ್ ಕ್ರೀಡೆ ಆಗಿರಲಿ ಅಥವಾ ಸ್ಪೋರ್ಟ್ಸ್ ಆಕ್ಟಿವಿಟೀಸ್, ಅದ್ರ ಬಗ್ಗೆ ತಿಳಿಸಿ.
1: ಸರ್, ಸ್ಕೂಲ್ನಾಗ ಬಂದ್ಬಿಟ್ಟು ನಾನು ಆಲ್ಮೋಸ್ಟ್ ಆಕ್ಟಿವ್ ಸ್ಟೂಡೆಂಟ್ ಆಗಿದ್ನಿ ರೀ ಸರ್. ಆಕ್ಟಿವ್ ಸ್ಟೂಡೆಂಟ್ ಆದ್ಮೇಲೆ ಎಲ್ಲ ಕಲ್ಚರಲ್ ಆಕ್ಟಿವಿಟೀಸ್ದಾಗು ಪಾರ್ಟಿಸಿಪೇಟ್ ಮಾಡ್ತಿದ್ನಿ, ಲೈಕ್ ಡ್ಯಾನ್ಸ್, ಸಾಂಗ್. ಸಾಂಗ್ ಒಳಗೆ ಕಡಿಮೆ ರೀ, ಬಟ್ ಡ್ಯಾನ್ಸ್ ಒಳಗೆ ಜಾಸ್ತಿ. ಆಮೇಲೆ ಸ್ಪೋರ್ಟ್ಸ್ನಾಗ ಇಂಟ್ರೆಸ್ಟ್ ಇದ್ರಿ, ಥ್ರೋಬಾಲ್ ಆಡ್ತಿದ್ನಿ ರೀ ಸರ್, ಖೋಖೋ ಆಡ್ತಿದ್ನಿ, ಕಬಡ್ಡಿ ಆಡಿದ್ನಿ ಸರ್. ಆಲ್ಮೋಸ್ಟ್ ಎಲ್ಲ ಸ್ಪೋರ್ಟ್ಸ್ ಒಳಗೂ ಆಕ್ಟಿವ್ ಪಾರ್ಟಿಸಿಪೇಷನ್ ಇರ್ತಿತ್ರಿ ಸರ್. ಆ್ಯಂಡ್ ಆಲ್ಮೋಸ್ಟ್ ಆ್ಯನ್ಯುವಲ್ ಡೇ ಫಂಕ್ಷನ್ಸ್ ಇದ್ರೊಳಗೂ ಆಕ್ಟಿವ್ ಪಾರ್ಟಿಸಿಪೇಷನ್ಸ್ ಇರ್ತಿತ್ರಿ ಸರ್. ಆ್ಯಂಡ್ ಸ್ಪೋರ್ಟ್ಸ್ ಒಳಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು.
0: ಸ್ಪೋರ್ಟ್ಸ್ ಆಯಿತು, ಕ್ರೀಡೆ ಆಯಿತು, ಈಗ ಶಿಕ್ಷಣದ ಬಗ್ಗೆ ಮಾತನಾಡೋಣ. ಹೌ ಸ್ಟೂಡಿಯಸ್ ಯು ವೇರ್ ಇನ್ ಸ್ಕೂಲ್, ಶಾಲೆಯಲ್ಲಿ?
1: ಸರ್, ಐ ವಾಸ್ ಅ ರೆಗ್ಯುಲರ್ ಸ್ಟೂಡೆಂಟ್. ರೆಗ್ಯುಲರ್ ಆಗಿ ಸ್ಕೂಲಿಗೆ ಹೋಗ್ತಿದ್ನಿ ರೀ. ಆ್ಯಂಡ್ ಯು ನೋ CBSE ಲೈಕ್ ಅದೊಂಥರ ಸ್ಟಾರ್ಟಿಂಗಿಂದ ಟಫ್ ಅಂತ ಇರ್ತಿತ್ರಿ ಸರ್. ಬಟ್ ಐ ನೆವರ್ ಫೆಲ್ಟ್ ಟಫ್, ಬಿಕಾಸ್ ನಮ್ಮ ಟೀಚರ್ಸ್ ಎಲ್ಲ ನಮಗೆ ಭಾಳ ಕೋಆಪ್ರೇಟ್ ಮಾಡ್ತಿದ್ರು, ಮತ್ತು ಆ್ಯಂಡ್ ಭಾಳ ನಮಗೆ ಅಂಡರ್ಸ್ಟ್ಯಾಂಡಬಲ್ ವೇ ಒಳಗೆ ಅರ್ಥ ಆಗೋ ಥರ ಎಲ್ಲ ತಿಳಿಸ್ತಿದ್ದೀರಿ ಸರ್. ಸೊ ನಂಗೆ ಸ್ಕೂಲ್ ಒಳಗೆ

0: ಟಫ್ ಅಂತ ಅನ್ನಿಸ್ಲಿಲ್ಲ. ಐ ವಾಸ್ ಅ ಗುಡ್ ಸ್ಟೂಡೆಂಟ್. ನನ್ನ ಪರ್ಸೆಂಟೇಜ್ ಅದನ್ನು ಎಲ್ಲ ಚಲೋ ಮಾಡೇನ್ರಿ ಸರ್. ಬೇಸಿಕಲಿ ನಂಗೆ ಎಜುಕೇಷನ್ ಎಲ್ಲ ಚಲೋ ಐತ್ರಿ ಸರ್.
1: ನೋಡಿ, ತಾವು ನ್ಯಾಷನಲ್ ಅಡ್ವೆಂಚರ್ ಕ್ಯಾಂಪ್ NSS.
0: ಹಾಂ ಸರ್.
1: ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣ. NSS ಎಂದ್ರೇನು ಅಲ್ಲಿಂದ?
0: ನಾಟ್ ಮೀ ಬಟ್ ಯು ಸರ್. ಸರ್, NSS ಅಂತಂದ್ರೆ ನಾವು ಸೆಲ್ಫ್ ಮೋಟಿವೇಟ್ ಆಗಿ ಏನೋ ಒಂದು ಸಮಾಜ ಕೆಲಸ ಮಾಡೋದ್ರಿ, ಸಮಾಜಕ್ಕೆ ಒಳ್ಳೇದು ಮಾಡೋದು. ಇದರಿಂದ ನಮಗೆ ಲೈಕ್ ಸೊಸೈಟಿಗೆ ಏನೋ ಒಂದು ಒಳ್ಳೇದು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗೋದೆ, ಅಲ್ಲಿ ಮಾಡೋಕೆ ಅಪರ್ಚುನಿಟಿ ಸಿಗೋದೆ NSS ಇಂತ ಸಿಗ್ತೈತ್ರಿ ಸರ. NSS ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್. ಎಲ್ಲರೂ ಅಂತಾರೆ NSS ಅಂದ್ರೆ ಕಸ ಹೊಡೆಯೋದಂತ, ಬಟ್ NSS ಇಂತ ಭಾಳ ಕಲಿಯೋದು ಸಿಗ್ತೈತ್ರಿ ಸರ್. ಸೊಸೈಟಿಗೆ ಹೆಲ್ಪ್ ಮಾಡಕ್ ಸಿಗ್ತೈತಿ, ಬಹಳಷ್ಟು ಅಪರ್ಚುನಿಟಿ ಸಿಗ್ತಾವ್ರಿ ಸರ್.
1: ಜಾಯ್ನ್ ಆಗೋ ಒಂದು ಮೋಟಿವೇಶನ್ ಏನು, ಸ್ಫೂರ್ತಿ ಏನು NSS?
0: ಸರ್, ಆ್ಯಕ್ಚುಲಿ ನಂಗೆ ಡಿಗ್ರಿ ಒಳಗೆ ನನ್ನ ಫ್ರೆಂಡ್ಸ್ ಎಲ್ಲರೂ NSS ಮಾಡಿದ್ರಿ ರೀ, ನಂಗೆ ಅವಾಗ ಒಂದು ಅಪರ್ಚುನಿಟಿ ಸಿಗ್ಲಿಲ್ಲ ರೀ ಮಾಡೋಕೆ. ಸೊ ನಂಗೆ ಅದು ಏಮ್ ಇತ್ತು, ಅಟ್ಲೀಸ್ಟ್ BEd ಒಳಗೆ ಎಲ್ಲರ ಸಿಕ್ತು ಅಂತಂದ್ರೆ ಮಾಡಬೇಕು NSS ಅಂತಂದ್ರಿ. BEd ಜಾಯ್ನ್ ಆದಮೇಲೆ ಒಂದು ಎಕ್ಸಾಮ್ ತೊಗೊಂಡ್ರಿ ಸರ್ NSS ಜಾಯ್ನ್ ಆಗಕ್ಕೆ. ದಿ ಸೆಲೆಕ್ಟೆಡ್ 50 members, ದೇ ಕಂಡಕ್ಟೆಡ್ ಎಕ್ಸಾಮ್ ಫಾರ್ ಆಲ್ ದ 100 students. ತೊಗೊಳ್ಳೋ ಪ್ಯಾಟರ್ನ್ ಹೆಂಗಿತ್ತು ಅಂದ್ರೆ ರೀ ಸರ್, ಎಲ್ಲ ಸೊಸೈಟಿ ಬಗ್ಗೆ NSS ಬಗ್ಗೆ ಎಲ್ಲ ಕ್ವಶನ್ಸ್ ಇದ್ದು ರೀ. ಆ ಕ್ವಶನ್ಸ್ ಬೇಸಿಸ್ ಮೇಲೆ ಒಂದು ಎಕ್ಸಾಮ್ ತೊಗೊಂಡು ಎಕ್ಸಾಮ್ ಒಳಗೆ ಯಾರು ಪಾಸ್ ಆಗ್ಯಾರಲ್ಲ ಅವ್ರನ್ನ NSS ಸೆಲೆಕ್ಟ್ ಮಾಡ್ಯಾರ ರೀ ಸರ್. ಆ್ಯಂಡ್ NSS ಇಂಥ ಕ್ಯಾಂಪ್ ಅದು ಹೋಗೇನ್ರಿ ಸರ್, ಲೈಕ್ ವಿಲೇಜ್ ಕ್ಯಾಂಪು ಹೋಗೇನ್ರಿ, ನ್ಯಾಷನಲ್ ಕ್ಯಾಂಪನ್ನು ಹೋಗೇನ್ರಿ. NSS ಇಂಥ ಬಾಲ್ ಸಿಕ್ಕೈತ್ರಿ ಸರ್.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ರ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ವೀಣಾ ಅವರು BEd ಫೈನಲ್ ಇಯರ್ KLE BEd ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿನಿ. ಇವರು ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ NSS ಬಗ್ಗೆ ತಾವು ತಿಳಿಸಿದ್ರಿ. ಈಗ ಮುಖ್ಯವಾಗಿ ನ್ಯಾಷನಲ್ ಅಡ್ವೆಂಚರ್ ಕ್ಯಾಂಪ್ ಅಂದ್ರೇನು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
0: ಸರ್. ನ್ಯಾಷನಲ್ ಅಡ್ವೆಂಚರ್ ಕ್ಯಾಂಪ್ ಅಂದ್ರೆ ಸರ್, ಅದು ಯೂನಿವರ್ಸಿಟಿಯಿಂದ 5 years ಒಮ್ಮೆ ಸೆಲೆಕ್ಷನ್ ಆಗ್ತೈತ್ರಿ ಸರ್. ಲಾಸ್ಟ್ 5 years ಆದ್ಮೇಲೆ ಈ ವರ್ಷ ಲಾಸ್ಟ್ ಸೆಲೆಕ್ಷನ್ ಆಗಿತ್ತು ಸರ್. ಅದು ಮನಾಲಿ ಹಿಮಾಚಲ್ ಪ್ರದೇಶ ಒಳಗೆ ಇರ್ತೈತ್ರಿ ಸರ್ ಕ್ಯಾಂಪ್ ರೀ. ಅಲ್ಲಿ ಕ್ಯಾಂಪ್ ಒಳಗೆ ಸರ್ ಯೂನಿವರ್ಸಿಟಿಯಿಂದ 10 members ಸೆಲೆಕ್ಟ್ ಆಗಿರ್ತಾರೆ, ಮತ್ತು ಒಂದು ಒಬ್ಬರು ಕೋಆರ್ಡಿನೇಟರ್ ಬರ್ತಾರೆ ಸರ್. NSS ಕೋಆರ್ಡಿನೇಟರ್ ಫ್ರಮ್ ಬೇರೆ ಬೇರೆ ಡಿಸ್ಟ್ರಿಕ್ಸ್ ಇಂದ ಬರ್ತಾರೆ, ಆಲ್ ಓವರ್ ಕರ್ನಾಟಕದಿಂದ. ಸೊ ನಾವು 10 members ಸೆಲೆಕ್ಟ್ ಆಗಿದ್ದು. ನನ್ನ ಜೊತೆ ಇದು 9 members ಎಲ್ಲರೂ ಡಿಗ್ರಿ ಸ್ಟೂಡೆಂಟ್ಸ್ ಆಗಿದ್ದರು, ನಾನು ಒಬ್ಬಳೇ BEd ಸ್ಟೂಡೆಂಟ್ ಆಗಿದ್ದೆ ಸರ್. ಆ್ಯಂಡ್ ನಮ್ಮ ಕೋಆರ್ಡಿನೇಟರ್ ಬಂದುಬಿಟ್ಟು ಇಲ್ಲಿ ಭರ್ತೇಶ್ ಕಾಲೇಜಿಂದ ಒಬ್ಬರು ಸರ್ ಬಂದಿದ್ದರು ರೀ. ನಾವು ಇಲ್ಲಿಂದ ಟ್ರೈನಿಗೆ ಹೋದ್ವಿ ರೀ ಸರ್, ಸಮಥಿಂಗ್ 2 nights 1 day ಸಮಥಿಂಗ್. ನಾವು ಟ್ರಾವೆಲ್ ಮಾಡಿಬಿಟ್ಟು ಟ್ರೈನಲ್ಲಿ ಹೋಗಿದ್ದು, ಆಮೇಲೆ ನಾವು ಅಲ್ಲಿ 2 days ಅರ್ಲಿಯಾಗಿ ರೀಚ್ ಆಗಿದ್ದ ಕಾರಣ ನಾವು ವಾಪಸ್ ಅಲ್ಲಿ ಮನಾಲಿಗೆ ಹೋಗಿ ಅಲ್ಲಿ ಎಲ್ಲ ವ್ಯೂ ಪಾಯಿಂಟ್ ನೋಡಿಕೊಂಡು ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸರ್. ವಾಪಸ್ ನಾವು ನಮ್ದು ಆ್ಯಕ್ಚುಲಿ ಕ್ಯಾಂಪ್ ಇದ್ದಿದ್ದು ಪೊಂಗ್ ಡ್ಯಾಮ್ ಅಲ್ಲಿ, ವಿಚ್ ಈಸ್ 150 kilometers ಅವೇ ಫ್ರಮ್ ಮನಾಲಿ. ನಾವಲ್ಲಿ ಕ್ಯಾಂಪಿಗೆ ಹೋಗಿ ರೀಚ್ ಆದ ನೆಕ್ಸ್ಟ್ ಡೇ ನಮ್ದು ರಿಜಿಸ್ಟ್ರೇಷನ್ ಎಲ್ಲ ಆಯ್ತು ರೀ ಸರ್. ರಿಜಿಸ್ಟ್ರೇಷನ್ ಆದ್ಮೇಲೆ ನಮ್ಗೆ ಅಲ್ಲಿ ಆ್ಯಕ್ಚುಲಿ ನಮ್ದು ಇದ್ದಿದ್ದು ವಾಟರ್ ಸ್ಪೋರ್ಟ್ಸ್ ಅಂತ ಸರ್. ಈ ವರ್ಷದ ಮೇನ್ ಥೀಮ್ ಇದ್ದಿದ್ದು ವಾಟರ್ ಸ್ಪೋರ್ಟ್ಸ್ ಅಂತ. ಅಲ್ಲಿ ವಾಟರ್ ಸ್ಪೋರ್ಟ್ಸ್ ಒಳಗೆ ನಮ್ಗೆ ಫಸ್ಟ್ ಡೇ ಅವರು ನಮ್ದು ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರು. ರಿಜಿಸ್ಟ್ರೇಷನ್ ಮಾಡ್ಕೊಂಡಾದ್ಮೇಲೆ ನಮ್ಮ ಕಿಟ್ ತರಕ್ಕೆ ಕಳ್ಸಿರಿ ಸರ್ ಅವರು, ಸ್ವಿಮ್ಮಿಂಗ್ ಕಿಟ್ ಅದು ತರಕ್ರಿ. ಸೊ ಅಲ್ಲಿ ನಾವು ಅವತ್ತು ಅಲ್ಲೇ ಮಾರ್ಕೆಟಿಗೆ ಹೋಗಿ ಎಲ್ಲ ಸ್ವಿಮ್ಮಿಂಗ್ ಕಿಟ್ ಅದು ತೊಗೊಂಬಂದ್ವಿ. ನಮ್ಮ ಜೊತೆ ಅಲ್ಲಿ ಬೇರೆ ಇದ್ರಿ ಸರ್, 5 members ವರ್ ಫ್ರಮ್ ತೆಲಂಗಾಣ ಆ್ಯಂಡ್ 10 members ವರ್ ಫ್ರಮ್ ಗುಜರಾತ್ ಟೀಮ್ಸ್ ಆ್ಯಂಡ್ ವಿ ವೇರ್ ನಾಟಕ ಟೀಮ್ ಸರ್. ಅವತ್ತು ಫಸ್ಟ್ ಡೇ ನಾವೆಲ್ಲ ಕಿಟ್ ಅದು ತೊಗೊಂಬಂದ್ವಿ ಸರ್. ಸೆಕೆಂಡ್ ಡೇದಿಂದ ನಮಗೆಲ್ಲ ವಾಟರ್ ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡಿಸಿದ್ರಿ ಸರ್. ವಾಟರ್ ಸ್ಪೋರ್ಟ್ಸ್ ಒಳಗೆ ಫಸ್ಟ್ ಅಲ್ಲಿ ನಮಗೆ ಸ್ಟಾರ್ಟಿಂಗ್ ಅವ್ರು ಸ್ವಿಮ್ಮಿಂಗ್ ಮಾಡಕ್ ಬಿಟ್ಟಿರಿ ಸರ್. ಫಸ್ಟ್ ಸ್ವಿಮ್ಮಿಂಗ್ ಮಾಡಕ್ ಬಿಟ್ಟಾಗ 150 feet ಡೆಪ್ತ್ ಇತ್ತು ರೀ ಸರ್. ಅದ ನಮಗೆ ಲೈಫ್ ಜಾಕೆಟ್ಸ್ ಅದು ಎಲ್ಲ ಕೊಟ್ಟು ಸ್ವಿಮ್ಮಿಂಗ್ ಮಾಡಕ್ ಬಿಟ್ಟಿರಿ ಸರ್. ಫಸ್ಟ್ ಡೇ 4 kilometers 1 way ನಮಗೆ ಸ್ವಿಮ್ಮಿಂಗ್ ಮಾಡಿಸಿರಿ ಸರ್ ಅವರು. 4 kilometers 1 way ಮತ್ತು 2 times ಮಾಡಿಸಿರಿ, ಮಾರ್ನಿಂಗ್ ಶಿಫ್ಟ್ ಆಫ್ಟರ್ನೂನ್ ಶಿಫ್ಟ್ ಈವ್ನಿಂಗ್ ಶಿಫ್ಟ್ ಅಂತ್ರಿ ಸರ್. ಸೊ ಅಲ್ಲಿ ನಮಗೆ ಸ್ವಿಮ್ಮಿಂಗ್ ಮಾಡಿಸಿರಿ, ಕಯಾಕಿಂಗ, ಸರ್ಫಿಂಗ, ಬೋಟಿಂಗ ಮತ್ತು ಎಲ್ಲ ವಾಟರ್ ಸ್ಪೋರ್ಟ್ಸ್ ಮಾಡಿಸಿರಿ ಸರ್. ಆಮೇಲೆ ಎಲ್ಲರೂ ಇಲ್ಲೇ ದಾಂಡೇಲಿಗೆ ಹೋಗಿ ವಾಟರ್ ಸ್ಪೋರ್ಟ್ಸ್ ಎಂಜಾಯ್ ಮಾಡಿ ಬರ್ತಾರೆ ಸರ್. ನಾವು ಅಲ್ಲಿ ಹೋಗಿ ಮಾಡಿ ಬಂದ್ವಿ ಬಿಕಾಸ್ ಆಫ್ NSS ಸರ್. NSS ಇಂತ ಅಲ್ಲಿ ಕ್ಯಾಂಪ್ ಒಳಗೆ ಸರ್ಫಿಂಗ್ ಥರ ರಿಸ್ಕಿ ಆಕ್ಟಿವಿಟೀಸ್ನು ಅವ್ರು ಭಾಳ ಕೇರ್ಫುಲಿ ಮಾಡಿಸಿರಿ ನಮಗೆ, ಮತ್ತು ಎಲ್ಲ ಥರ ವಾಟರ್ ಸ್ಪೋರ್ಟ್ಸ್ ಮಾಡಿಸಿರಿ, ಲೈಕ್ ಕಯಾಕಿಂಗ್ ಇರ್ಬೋದ್ರಿ ಮತ್ತು ಸ್ವಿಮ್ಮಿಂಗ್ ರೀ, ಬೋಟಿಂಗ, ಇದೆಲ್ಲ ಥರ ವಾಟರ್ ಸ್ಪೋರ್ಟ್ಸ್ ಮಾಡಿಸಿರಿ. ಆ್ಯಂಡ್ ನಮಗೆ ಇನ್ ವಾಟರ್ ಫೋಬಿಯಾ ಅನ್ನೋದು ಇತ್ತಲ್ರಿ ಸರ್, ಆ ಕ್ಯಾಂಪಿಂದ ನಾವು ವಾಟರ್ ಫೋಬಿಯಾನ ಎಲ್ಲ ಹೋಯ್ತ್ರಿ. ಅಲ್ಲಿ ನಾವು ನೀರಂದ್ರೆ ಅಷ್ಟು ಸ್ಟಾರ್ಟಿಂಗ್ ಅನಿಸ್ತಿದ್ವಿ, ಎಲ್ಲರೂ ಅಂತಾರೆ ಮನಾಲಿ ಒಳಗೆ ಥಂಡಿ ಇರ್ತೈತಿ ಅಂತಂದ್ರೆ ವಾಟರ್ ಸ್ಪೋರ್ಟ್ಸಿಗೆ ಹೋಗಿದ್ರಿಲ್ಲ ಅಂತ. ಅಲ್ಲಿ ಲೈಕ್ ಫಿಯರ್ ಅನ್ನೋದು ಹೋಗ್ಬಿಡ್ತ್ರಿ ಸರ್, ಅದನ್ನ ನಮಗೆ ಥಂಡಿ ಅನ್ನೋದು ಹೋಗ್ಬಿಡ್ತ್ರಿ. ಅಲ್ಲಿ ಕಂಟಿನ್ಯೂಸ್ ನೀರಾಗಿರ್ತಿದ್ವಿ, ನಮಗೆ ಥಂಡಿ ಅನ್ನೋದು ಹೋಯ್ತಾ ಏನಂತ ಗೊತ್ತಾಗ್ತಿರ್ಲಿಲ್ಲ ರೀ, ಅಷ್ಟು ಮಜಾ ಮಾಡಿ ಬಂದಿರಿ ಸರ್ ಕ್ಯಾಂಪ್ ಒಳಗೆ. ಆಮೇಲೆ ಆಫ್ಟರ್ನೂನ್ ಈವ್ನಿಂಗ್ ಮಟ್ಟ ಎಲ್ಲ ಕ್ಯಾಂಪ್ ಆದಮೇಲೆ ಸಂಜೆ ಕಡೆ ಸ್ನ್ಯಾಕ್ಸ್ ಕೊಟ್ಟು ಫೈರ್ ಕ್ಯಾಂಪ್, ಡೈಲಿ ಫೈರ್ ಕ್ಯಾಂಪ್ ಅರೇಂಜ್ ಮಾಡ್ತಿದ್ದಿರಿ ಸರ್ ಅವರು. ಆಲ್ ದ 10 days ಫೈರ್ ಕ್ಯಾಂಪ್ ಅರೇಂಜ್ ಮಾಡ್ತಿದ್ರು. ಫೈರ್ ಕ್ಯಾಂಪ್ ಒಳಗೆ ನಾವು ವೇರಿಯಸ್ ಆಕ್ಟಿವಿಟೀಸ್ ಮಾಡ್ತಿದ್ವಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂತಂದ್ರಿ ಸರ, ಉಳ್ಕಿದ್ದು ಏನು 2 teams ಇದ್ವು ಅಲ್ರಿ, ತೆಲಂಗಾಣ ಟೀಮು ಮತ್ತು ಗುಜರಾತ್ ಟೀಮು, ಅವೆರಡು ಟೀಮ್ ಇನ್ಆಕ್ಟಿವ್ ಇತ್ತು ರೀ ಫುಲ್. ನಾವು ಕರ್ನಾಟಕ ಟೀಮ್ ಎಲ್ಲದಕ್ಕೂ ಮುಂದಾಗ್ತಿತ್ತು ರೀ ಸರ್. ಈವನ್ ಅಲ್ಲಿ ಮನಾಲಿ ಟೀಮ್ದವರು ಅವರು ಅಂದ್ರೆ ಕರ್ನಾಟಕ ಟೀಮ್ ಒಂದ ಬಹಳ ಆಕ್ಟಿವ್ ಐತಿ ಅಂತಂದ್ರಿ. ಕಂಟ್ರಿ ವೋಟ್ ರೀ ಸರ್, ಅಲ್ಲಿ ಯಾರು ಉಳ್ಕಿದ್ದು ಏನು ಸ್ಟೇಟ್ ಇಂದ ಸ್ಟೂಡೆಂಟ್ಸ್ ಬಂದ್ರೆ ಅವ್ರು ಯಾರು ಕಂಟ್ರಿ ವೋಟ್ ಅವ್ರು ಕಲಿಯಲಿಲ್ಲ ರೀ ಸರ್. ಕಂಟ್ರಿ ವೋಟ್ ಹೆಂಗ ಏನೋ ಓಡಿಸ್ಬೇಕಂತಂದ್ರಿ ಕರ್ನಾಟಕ ಟೀಮ್ ಒಂದೇ ಕಲ್ತೈತ್ರಿ ಅದ್ ಅದನ್ನ. ಬಹಳಷ್ಟು ಕಲಿಯಕ್ಕೆ ಸಿಕ್ಕಿತ್ರಿ ಆ ಕ್ಯಾಂಪ್ ಅಂತ ಹೇಳ್ಬೇಕಂದ್ರೆ. ಬಹಳ ಮೆಮೊರೀಸ್ ಅದಾವ ರೀ ಸರ್ ಅಲ್ಲಿ.
1: ತಮ್ಮ ಉತ್ತರದ ಮುಖಾಂತರ, ಧ್ವನಿಯ ಮುಖಾಂತರ ನಮಗೂ ಅದು ಗೊತ್ತಾಗ್ತಾ ಇದೆ. ಅಂತ ಸಂದರ್ಭದಲ್ಲಿ ನ್ಯಾಷನಲ್ ಅಡ್ವೆಂಚರ್ ಕ್ಯಾಂಪ್ ಮೂಲ ಉದ್ದೇಶವೇನು? ವಾಟ್ ಈಸ್ ದ ರಿಯಲ್ ಏನಂತಾರೆ ಅದರ ಏಮ್ ಏನು ಟು ಪ್ರೊವೈಡ್ ಟು ಯು
0: ಸರ್? ಲೈಕ್ ಸ್ಟೂಡೆಂಟ್ಸ್ ಮೋಟಿವೇಟ್ ಆಗಲಿ, ಲೈಕ್ ಸ್ಟೂಡೆಂಟ್ಸ್ಗೂ ಎಲ್ಲ ಥರ ಆಪರ್ಚುನಿಟೀಸ್ ಸಿಗಲಿ. ನಾಟ್ ಓನ್ಲಿ ಸರ್, ಈಗ ಎಲ್ಲರೂ ಒಂಥರ ಎನ್ ಎಸ್ ಎಸ್ ಅಂದರೆ ಕಸ ಹೊಡೆಯೋದು, ಇಟ್ ಪ್ರೂವ್ಸ್ ದಟ್ ಎನ್ ಎಸ್ ಎಸ್ ಅಂದರೆ ಕಸ ಹೊಡೆಯೋದು ಅಷ್ಟೇ ಅಲ್ಲ, ಇಟ್ ಗಿವ್ಸ್ ಅಸ್ ಅ ಲಾಟ್ ಆಫ್ ಅಪರ್ಚುನಿಟೀಸ್.
1: ಇವತ್ತಿನ ದಿನ ಯುವಕ ಯುವತಿಯರು ತಮ್ಮ ಜೀವನದಲ್ಲಿ ಸೋಷಿಯಲ್ ಮೀಡಿಯಾ ಆಗಿರಲಿ, ಇಂಟರ್ನೆಟ್ ಬಳಕೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ತಮ್ಮ ಜೀವನದಲ್ಲಿ ಯಾವ ರೀತಿ ಅದು ಸಹಾಯ ಮಾಡಿದೆ ಅಥವಾ ಅಫ್ಕೋರ್ಸ್ ಅದರಿಂದ ನಿಮಗೆ ಏನಾದರೂ ನಷ್ಟ ಆಗಿದೆ, ಅದ್ರ ಬಗ್ಗೆನೂ ತಿಳಿಸಿ.
0: ಸರ್, ನಷ್ಟ ಅಂತ ಏನಿಲ್ಲ. ನಾವೊಂದು ಸೋಷಿಯಲ್ ಮೀಡಿಯಾ ನಾವು ಯಾವ ಥರ ಯೂಸ್ ಮಾಡಬೇಕು ಆ ಥರ ಯೂಸ್ ಮಾಡಿದರೆ ಇಟ್ ಗುಡ್ ಫಾರ್ ಅಸ್. ನಾವು ಭಾಳಷ್ಟು ನಾಲೆಜ್ ತಿಳ್ಕೊಬೋದು ರೀ ಸೋಷಿಯಲ್ ಮೀಡಿಯಾದಿಂದ. ಈಗ ನಾ ಹೇಳಿದ್ನಿ ಕ್ಯಾಂಪ್ ಮನಾಲಿ ಒಳಗಿತ್ತಂತ ರೀ ಸರ್. ಇನ್ಸ್ಟಾಗ್ರಾಮ್ ಒಳಗೂ ಮನಾಲಿ ಸಜೆಷನ್ಸ್ ಬರ್ತಿದ್ವಿ ರೀ ಸರ್, ಅಲ್ಲಿ ರೂಮ್ ಬಗ್ಗೆ, ಅಲ್ಲಿ ಯಾವ ಥರ ರೂಮ್ ಮಾಡಿದ್ರೆ ಯಾವ ಥರ ನಮಗೆ ಕಾಸ್ಟ್ ಬೀಳ್ತೈತಿ ಅದ್ರ ಬಗ್ಗೆ ಎಲ್ಲ ತಿಳಿತೈತ್ರಿ ಸರ್. ಲೈಕ್ ನಾವು ಸೋಷಿಯಲ್ ಮೀಡಿಯಾನ ಯಾವ ಥರ ಯೂಸ್ ಮಾಡ್ತೀವಲ್ಲ ಸರ್, ಡಿಪೆಂಡ್ಸ್ ಆನ್ ಇಟ್. ನಾವು ಸೋಷಿಯಲ್ ಮೀಡಿಯಾ ಗುಡ್ ಯು ವೇ ಯೂಸ್ ಮಾಡಿದ್ರೆ ಇಟ್ ವಿಲ್ ಬಿ ವೆರಿ ಮಚ್ ಹೆಲ್ಪ್ಫುಲ್ ಫಾರ್ ಅಸ್.
1: ಶಿಸ್ತು ಬಗ್ಗೆ ಮಾತನಾಡೋಣ. ತಮ್ಮ ತಂದೆ ಆರ್ಮಿನಲ್ಲಿ ಇದ್ರು ಅಂತ ಹೇಳಿದ್ರಿ. ಅಂತ ಸಂದರ್ಭದಲ್ಲಿ ಫ್ಯಾಮಿಲಿನಲ್ಲಿ ಶಿಸ್ತು ಅಂದ್ರೆ ಇದ್ದೇ ಇರುತ್ತೆ, ಆದ್ರೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಶಿಸ್ತು ಎಷ್ಟು ಮುಖ್ಯ? ನಿಮ್ಮ ಜೀವನದಲ್ಲಿ ಹೇಗಿದೆ ಅದರ ಒಂದು ಪ್ರಾಮುಖ್ಯತೆ, ಅದ್ರ ಬಗ್ಗೆ ತಿಳಿಸಬಹುದಾ?
0: ಸರ್, ಶಿಸ್ತು ಡಿಸಿಪ್ಲಿನ್ ಅಂದ್ರೆ ಪಪ್ಪ ಫಸ್ಟ್ ಆರ್ಮಿ ರೀ ಸರ್. ಪಪ್ಪ ಸ್ಟ್ರಿಕ್ಟ್ ರೂಲ್ಸ್ ರೀ ಮನೆಯೊಳಗ, ಲೈಕ್ ಇದಾಗ್ಬೇಕಾ ಹಾ ಆಗ್ಲೇಬೇಕು. ನಾನು ನಮ್ಮ ತಮ್ಮ ಇಬ್ಬರಿ ಸರ್, ತಮ್ಮ ಎಲ್ಲ ಕೇಳಿ ಒಳಗೆ ನರ್ಸಿಂಗ್ ಮಾಡ್ತಾ ಇದ್ದಾನೆ. ಅವಂಗು ಬೆಳಗ್ಗೆ ಅವ್ನು 6:30 ಬಸ್ಸಿ ಬರ್ತಾನೆ ಅಂದ್ರೆ ಎಟ್ಲ ಅವ್ನು 5:00 ಎದ್ದು ಅವ್ನ ಕೆಲಸ ಅವ್ನು ಮುಗಿಸ್ಕೊಂಡು ಬರಲೇಬೇಕು. ನಂದು ಹಂಗೆ ಸರ್, ನಾನು ಮನೆಯಲ್ಲಿ ಕೆಲಸ ಮಾಡಿ ಬರಲೇಬೇಕು. ಬಿಕಾಸ್ ಅವರಲ್ಲಿ ಪಪ್ಪ ಅಂತಾರೆ, ನಮ್ಮ ಅಲ್ಲಿ ಆರ್ಮಿ ಒಳಗೆ ನಾ 1,000 ಮಂದಿ ಆಳ್ ಬಂದೀನಿ, ನಿಮಗಿಲ್ಲಿ 2 ಮಾತು ನಾನು ಮಾತು ಕೇಳಿಲ್ಲಂದ್ರೆ ಅದು ಹೆಂಗಾಗ್ತೈತಿ? ಯು ಶುಡ್ ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಯು ಶುಡ್ ಹೆಲ್ಪ್ ದ ಸೊಸೈಟಿ ಅಂತಂದ್ರಿ.
1: ಶಿಸ್ತು ಏಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಿಸ್ತು ಅಂದರೆ ಬಹಳ ಬಹಳ ಕಮ್ಮಿ ಆಗಿಬಿಟ್ಟಿದೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ. ಸಿನ್ಸಿಯಾರಿಟಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ತಮ್ಮ ಜೀವನದಲ್ಲಿ ಸಿನ್ಸಿಯಾರಿಟಿ ಎಷ್ಟು ಮುಖ್ಯ ರೋಲ್ ಪ್ಲೇ ಮಾಡುತ್ತೆ ಅದ್ರ ಬಗ್ಗೆ ತಿಳಿಸಿ.
0: ಸರ್, ಸಿನ್ಸಿಯಾರಿಟಿ, ವಿ ಶುಡ್ ಬಿ ಸಿನ್ಸಿಯರ್. ಅದು ನಾವು ಯಾವ ಥರ ಇರ್ತೀವಿ ಡಿಪೆಂಡ್ಸ್ ಆನ್ ದಟ್ ಸರ್. ಈಗ ನಾವು ಸಿನ್ಸಿಯರ್ ಆಗಿದ್ರೆ ನಾವು ಲೈಕ್ ಎಲ್ಲದಕ್ಕೂ ಕೋಆಪ್ರೇಟ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಭಾಳಷ್ಟು ಅಪರ್ಚುನಿಟಿ ಸಿಗ್ತಾವೆ, ನಾವು ಅದರಿಂದ ಕಲಿಯೋದು ಭಾಳಷ್ಟು ಸಿಗ್ತೈತ್ರಿ ಸರ್. ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಅಸ್.
1: ಸ್ಪರ್ಧೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಏಕೆಂದ್ರೆ ಕಾಂಪಿಟಿಷನ್ ಅಂದ್ರೆ ಕೆಲವೊಬ್ಬರು ಭಾಗವಹಿಸೋಕಿಂತ ಮುಂಚೆನೆ ಸೋಲು ಅನುಭವಿಸ್ತಾರೆ, ನಾನು ಹೋಗೋದಿಲ್ಲ ಇದರಲ್ಲಿ ಗೆಲ್ಲೋದಿಲ್ಲ ಅಂತ. ಅಂತ ಸಂದರ್ಭದಲ್ಲಿ ಸ್ಪರ್ಧೆ ತಮಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ಸರ್, ಗೆಲುವು ಸೋಲು ಅನ್ನೋದು ಸೆಕೆಂಡ್ರಿ ರೀ. ಅಟ್ ಲೀಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು. ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಏನಾಗ್ತೈತಿ, ನಾವು ಅದರಿಂದ ಏನೋ ಒಂದು ಕಲಿತೀವಿ ರೀ ಸರ್. ಈಗ ನಾವು ಪಾರ್ಟಿಸಿಪೇಟೇ ಮಾಡಲಿಲ್ಲ ಅಂತಂದ್ರೆ ನಮಗೆ ಅದ್ರ ಬಗ್ಗೆ ಏನೋ ಗೊತ್ತು ಆಗಂಗಿಲ್ಲ ರೀ ಸರ್. ನಾವು ಪಾರ್ಟಿಸಿಪೇಟ್ ಮಾಡಿದ್ರೆ ಅಟ್ ಲೀಸ್ಟ್ ಈ ಸಲ ಗೆಲ್ಲಿಲ್ಲಪ್ಪ ಅಂತಂದ್ರೆ ನೆಕ್ಸ್ಟ್ ಟೈಮ್ ಆದರೂ ನಾವು ಗೆಲ್ಬೋದ್ರಿ ಸರ್. ವಿಲ್ ಗೆಟ್ ಅನ್ ಅಪರ್ಚುನಿಟಿ. ಸೊ ನಾವು ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಸರ್.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Belagavi. Call 08312473777.
1: ಅಡ್ವೆಂಚರ್ ಕ್ಯಾಂಪ್ ಬಗ್ಗೆ ಮಾತನಾಡೋಣ. ಅದರಲ್ಲಿ ವಾಟರ್ ಸ್ಪೋರ್ಟ್ಸ್ ಬಗ್ಗೆ ತಾವು ಹೇಳ್ತಾ ಇದ್ರೆ, ವೈಯಕ್ತಿಕವಾಗಿ ನೀವು ಯಾವತ್ತಾದರೂ ಸ್ವಿಮ್ಮಿಂಗ್ ಈ ನೀರಿನ ಸ್ಪೋರ್ಟ್ಸ್ ಏನಾದರೂ ಯಾವತ್ತಾದರೂ ಮಾಡಿದ್ದೀರಾ?
2: ನೋ ಸರ್, ಆ್ಯಕ್ಚುಲಿ ಇಲ್ಲ.
1: ಸೊ ಅಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನೀವು ಡೈರೆಕ್ಟ್ಲಿ ವಾಟರ್ ಸ್ಪೋರ್ಟ್ಸ್ಗೆ ಹೋದ್ರೆ?
2: ಹಾಂ ಸರ್.
1: ಹೌ ಡಿಡ್ ಯು ಫೇಸ್ ದಟ್?
2: ಆ್ಯಕ್ಚುಲಿ ಅಡ್ವೆಂಚರ್ ಕ್ಯಾಂಪ್ ಅಂತಂದ್ರೆ ಟ್ರೆಕ್ಕಿಂಗು ಅದು ಇದು ಇರುತ್ತೆ ಅಂತ ಹೇಳಿದ್ರಿ ಸರ್. ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ವಾಟರ್ ಸ್ಪೋರ್ಟ್ಸ್ ಇದೆ ಅಂತ. ಸೊ ಅವಾಗ ಲೈಕ್ ನಮಗೂ ವಾಟರ್ ಫೋಬಿಯಾ ಅನ್ನೋದಿತ್ತು, ವಾಟರ್ ಇಂತ ನಮಗೂ ಅಂಜಿಕೆ ಅನ್ನೋದಿತ್ತು. ಸೊ ಅವಾಗ ಏನಾಯ್ತು, ಅಲ್ಲಿ ಟೀಚರ್ಸ್ ಅಲ್ಲಿ ಟ್ರೈನೀಸ್ ನಮಗೆಲ್ಲ ಫುಲ್ ಸಪೋರ್ಟಿವ್ ಇದ್ರಿ ಸರ್. ಅವರೆಲ್ಲ ನಮಗೆ ಹೇಳಿರಿ, ವಾಟರ್ ಅಂದ್ರೆ ನಾವು ಅಂಜಾಕ್ ಹೋಗ್ಬೇಡ್ರಿ, ಲೈಫ್ ಜಾಕೆಟ್ ಇರ್ತೈತಿ, ಲೈಫ್ ಜಾಕೆಟ್ ಇದ್ರೆ ನಮಗೆ ಏನೂ ಆಗೋದಿಲ್ಲ, ಎಷ್ಟು ಬೇಕಾದಷ್ಟು ನೀವು ಡೀಪ್ ಒಳಗೆ ಹೋದ್ರು ದೂರ ಹೋದ್ರೂ ನಿಮಗೆ ಏನೂ ಆಗೋದಿಲ್ಲ, ಲೈಫ್ ಜಾಕೆಟ್ ಇರ್ತೈತಿ, ಲೈಫ್ ಜಾಕೆಟ್ ಅಂತ ನಿಮಗೆ ಏನೂ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಅವ್ರು ನಮಗೆ ಕೊಟ್ಟಿರ್ರಿ ಸರ್. ಅವ್ರು ನಮಗೆ ಸ್ವಿಮ್ಮಿಂಗ್ ಅದು ಯಾವ ಥರ ಮಾಡಿರ ನೀವು, ಯಾವ ಥರ ನಿಮಗೆ ವಾಟರ್ ಒಳಗೆ ಮೂಕೊಳಗೆ ಅದು ನೀರು ಹೋಗಂಗಿಲ್ಲ, ಕಿವಿ ಒಳಗೆ ನೀರು ಹೋಗಂಗಿಲ್ಲ, ಅದನ್ನೆಲ್ಲ ನಮಗೆ ಸ್ಟಾರ್ಟಿಂಗ್ ತಿಳಿಸ್ಕೊಟ್ಟರಿ ಸರ್. ಅವ್ರ ಅದನ್ನು ತಿಳಿಸ್ಕೊಡೋದ್ರೆ ನಮಗೂ ನೀರಿನ ಅಂಜಿಕೆ ಅನ್ನೋದು ಹೋಗುತ್ತೆ ಸರ್. ಸೊ ಹಂಗಾಗಿ ನಾವು ವಾಟರ್ ಸ್ಪೋರ್ಟ್ಸ್ ಒಳಗೆ ಚಲೋ ಹೊತ್ತಂಗೆ ಪಾರ್ಟಿಸಿಪೇಟ್ ಮಾಡ್ಬರೋಕೆ ಹೆಲ್ಪ್ ಆತ್ರಿ.
1: ಸೊ ಅಂತ ಸಂದರ್ಭದಲ್ಲಿ ಗುರು ಬೇಕು, ಗೈಡೆನ್ಸ್ ಬೇಕು.
2: ಬೇಕು ಸರ್.
1: ಸೊ ಗುರುವಿನ ಪ್ರಾಮುಖ್ಯತೆ ತಮ್ಮ ಜೀವನದಲ್ಲಿ ಹೇಗಿದೆ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ
2: ಸರ್. ಎಲ್ಲದಕ್ಕೂ ನಮಗೆ ಸಪೋರ್ಟಿವ್ ಆಗಿರ್ತಾರ್ರಿ ಸರ್ ಟೀಚರ್ಸ್ ಅಂದ್ರೆ. ನಮಗೆ ನಾವು ಅವ್ರ ಮಾತು ಕೇಳ್ಬೇಕಾ, ಅವ್ರು ನಮಗೆ ಬೈತಾರ ಈ ಥರ ಎಲ್ಲ ಇರಬಾರ್ದು ಸರ್. ಟೀಚರ್ಸ್ ಅಂದ್ರೆ ನಮಗೆ ಅವ್ರು ಸಪೋರ್ಟ್ ಮಾಡ್ತಾರೆ, ಅವ್ರು ನಮಗೆ ಏನೋ ಒಂದು ಅಂದ್ರೂ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರ್ರಿ ಸರ್. ಅವ್ರ ಬಗ್ಗೆ ನಮಗೆ ಒಂದು ಕೆಟ್ಟ ಅಭಿಪ್ರಾಯ ಇರಬಾರದ್ರಿ. ಈಗ ನಮಗೆ ಟೀಚರ್ಸ್ನ ಏನೋ ನಾವು ಒಂದು ಮಿಸ್ಟೇಕ್ ಮಾಡಿದ್ರೆ ಅಷ್ಟೇ ಅವ್ರು ನಮಗೆ ಬೈತಾರೆ, ಇಲ್ಲಾಂದ್ರೆ ಅವ್ರು ನಮಗೆ ಬೈಯಾಕ ಹೋಗಂಗಿಲ್ಲರಿ ಸರ್. ಅವ್ರು ಏನೋ ಒಂದು ಅಂದ್ರೂ ನಮ್ಮ ಒಳ್ಳೇದಕ್ಕೆ ಹೇಳಿರ್ತಾರ್ರಿ, ಅದನ್ನು ನಾವು ಪಾಸಿಟಿವ್ ವೇ ಒಳಗೆ ತೊಗೋಬೇಕ್ರಿ. ನಮಗೆ ಏನೋ ಒಂದು ಸಜೆಷನ್ ಕೊಟ್ಟರೆ ಅದನ್ನು ಪಾಸಿಟಿವ್ ವೇ ಒಳಗೆ ತೊಗೋಬೇಕು, ಅದನ್ನು ನಾವು ನೆಗೆಟಿವ್ ತೊಗೊಂಡ ಟೀಚರ್ಸ್ನ ಬ್ಲೇಮ್ ಮಾಡಬಾರ್ದ್ರಿ. ಅದರಿಂದ ನಾವು ಅದನ್ನು ಪಾಸಿಟಿವ್ ತೊಗೊಂಡ ನಾವು ಹೌದಪ್ಪ ಹಿಂಗೆ ಹೇಳ್ಯಾರ ನಾವು ಇದಕ್ಕಿಂತ ಚಲೋ ಮಾಡ್ಬೇಕಂತಂದು ಅದನ್ನು ಮೋಟಿವೇಟ್ ಆಗಿ ತೊಗೊಂಡು ಮುಂದೆ ಮಾಡ್ಬೇಕ್ರಿ ಸರ್.
1: ಫೀಡ್ಬ್ಯಾಕ್ ಅಂತ ಹೇಳ್ತಾರೆ ಅದಕ್ಕೆ. ತಮ್ಮ ಜೀವನದಲ್ಲಿ ಯಾರಾದರೂ ಅಂತ ಒಂದು ಕೆಲಸ ತಾವು ಮಾಡಿದ್ರಿ, ಅಲ್ಲಿ ಏನಾದರೂ ಅವ್ರು ಫೀಡ್ಬ್ಯಾಕ್ ಕೊಟ್ಟರೆ ಅದನ್ನು ನೀವು ಪಾಸಿಟಿವ್ ಆಗಿ ತಗೋತೀರಾ ನೆಗೆಟಿವ್ ಆಗಿ ತಗೋತೀರಿ? ಇದರಿಂದ ಆಚೆ ಕೇಳುಗರಿಗೂ ಒಂದು ತಕ್ಕ ಪಾಠ ಸಿಗುತ್ತೆ, ಅದಕ್ಕೆ ಕೇಳಿದೆ
2: ಸರ್. ಪಾಸಿಟಿವ್ ಆಗಿ ತೊಗೊಂತೀನಿ ಸರ್. ಪಾಸಿಟಿವ್ ಆಗಿ ತೊಗೊಂಡ್ರೆ ನಮಗೆ ನಮ್ಮ ಲೈಫ್ ಒಳಗೆ ನಾವು ಅದನ್ನ ಅಪ್ಲೈ ಮಾಡ್ಕೊಂಡ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಸರ್. ಟೀಚರ್ಸ್ ಯಾವತ್ತು ನಮ್ಮ ಕೆಟ್ಟದ್ದು ಕೇಳಂಗಿಲ್ಲರಿ.
1: ನಿಜ.
2: ಸೊ ಅದನ್ನು ನಾವು ನಮ್ಮ ಲೈಫ್ ಒಳಗೆ ಅಪ್ಲೈ ಮಾಡ್ಕೊಂಡ್ರೆ ಅದು ನಮ್ಗೆ ಚಲೋ ಆಗ್ತೈತ್ರಿ ಸರ್.
1: ಯಾವೊಂದು ಫೀಡ್ಬ್ಯಾಕ್ ತಮ್ಮ ಜೀವನದಲ್ಲಿ ಆ ರೀತಿ ಬದಲಾವಣೆ ತಂದಿದೆ ಅದ್ರ ಬಗ್ಗೆ ತಿಳಿಸ್ಬೋದಾ?
2: ಸರ್, ಸ್ಕೂಲ್ ಒಳಗೆ ಒಂದ್ಸಲ ಎಕ್ಸಾಮ್ ಒಳಗೆ ರೀ, ಬೇಸಿಕಲಿ ನನ್ನ ಫ್ರೆಂಡ ನನ್ನ ಆನ್ಸರ್ ಕೇಳಕತ್ತಿದ್ದೇಳಿ ರೀ ಸರ್. ಅವಾಗ ನಾನು ನನ್ನ ಫ್ರೆಂಡ ಇಬ್ರು ಸಿಕ್ಕಾಕೊಂಡಿದ್ದು ರೀ. ಅವತ್ತ ಸ್ಟಾಫ್ ರೂಮ್ ಒಳಗೆ ಕರೆದ ಇಬ್ಬರನ್ನ ಬೈದಿದ್ದು ರೀ ಸರ್. ಅದನ್ನ ನಾವು ಇವ್ರು ನಮ್ಮನ್ನ ಬೈದಾರ ಅಂತಂದು ನಾವು ಅವ್ರನ್ನ ಬ್ಲೇಮ್ ಮಾಡಬಾರ್ದು. ಆ್ಯಕ್ಚುಲಿ ಹೌದು, ನಾವು ಎಕ್ಸಾಮ್ ತೊಗೊಳ್ದ ನಾವು ಎಷ್ಟು ಕಲ್ತೀವಿ ಎಷ್ಟು ಇಂಪ್ರೂವ್ಮೆಂಟ್ ಆಗೈತೆ ಅನ್ನೋದು ತಿಳ್ಕೊಳಕ. ಸೊ ನಾವು ಇನ್ ಮಾರಿಂದ ಕಾಪಿ ಮಾಡಬಾರ್ದಂತ ಅವತ್ತಿಂದ ಕಾಪಿ ಮಾಡೋದು ಬಿಟ್ಟಿಯನ್ರಿ ಸರ್.
1: ಬಹಳ ಉತ್ತಮವಾಗಿ ತಾವು ಪ್ರಾಮಾಣಿಕವಾಗಿ ತಿಳಿಸಿದ್ರಿ. ಅಲ್ಲೇ ಒಂದು ಪ್ರಶ್ನೆ, ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಜೀವನದಲ್ಲಿ ಅಥವಾ ಸಾಮಾನ್ಯವಾಗಿ ಮನುಷ್ಯರ ಜೀವನದಲ್ಲಿ ಪ್ರಾಮಾಣಿಕವಾಗಿರುವುದು ಎಷ್ಟು ಮುಖ್ಯ ತಿಳಿಸಿ
2: ಸರ್. ನಾವು ಎಷ್ಟು ಪ್ರಾಮಾಣಿಕವಾಗಿರ್ತೀವಲ್ರಿ ಸರ್, ಅಷ್ಟು ನಮಗೆ ಅಪರ್ಚುನಿಟಿ ಸಿಗ್ತಾವೆ, ಅಷ್ಟು ನಮಗೆ ಚಲೋ ಆಗ್ತೈತ್ರಿ ಸರ್. ನಾವು ಯಾರಿಗೂ ಮೋಸ ಮಾಡೋದ್ರಿಂದ ನಮಗೆ ಏನೋ ಸಿಗೋದಿಲ್ಲರಿ. ನಾವು ಪ್ರಾಮಾಣಿಕವಾಗಿದ್ರೆ ಅದು ನಮಗೆ ಯೂಸ್ಫುಲ್ ಆಗ್ತೈತ್ರಿ, ಚಲೋ ಇರ್ತೈತ್ರಿ ಸರ್ ನಮ್ಗೆ.
1: ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 FM KLE ಕನಸು ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಬಿಎಡ್ ಫೈನಲ್ ಇಯರ್ KLE ಬಿಎಡ್ ಕಾಲೇಜ್ ಬೆಳಗಾವಿಯ ವೀಣಾ ಅವರು ಬಂದಿದ್ದಾರೆ. ಈಗ ಕ್ಯಾಂಪ್ನ ಬಗ್ಗೆ ಮಾತನಾಡೋಣ. ಕ್ಯಾಂಪ್ನಲ್ಲಿ ತಾವು ವಾಟರ್ ಸ್ಪೋರ್ಟ್ಸ್ ಮಾಡಿದ್ರಿ, ಗುರುವಿನ ಒಂದು ಮಾರ್ಗದರ್ಶನೆಯಿಂದ ಯಾವತ್ತೂ ನೀರಿನಲ್ಲಿ ಹೋಗಿಲ್ಲ, ವಾಟರ್ ಸ್ಪೋರ್ಟ್ಸೇ ನೀವು ಆಡಿ ಬಂದ್ರಿ. ಅಂತ ಸಂದರ್ಭದಲ್ಲಿ ಕಮ್ಯುನಿಕೇಷನ್ ಮಾತನಾಡುವುದು ಎಷ್ಟು ಮುಖ್ಯ ಆಗುತ್ತೆ? ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ವ್ಯಸ್ತವಾಗಿದ್ದೇವೆ, ಮಾತನಾಡುವುದು ಕಮ್ಮಿ, ಶೇರಿಂಗ್ ಆನ್ ದ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ, ಮಾತು ಕಮ್ಮಿ ಆಗಿದೆ. ಕಮ್ಯುನಿಕೇಷನ್ ಯಾವ ರೀತಿ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಅದರ ಬಗ್ಗೆ
2: ಸರ್? ಕಮ್ಯುನಿಕೇಷನ್ ಒಳಗ್ರಿ ಸರ್, ಬೇಸಿಕಲಿ ನಮಗೆ ಅಟ್ಲೀಸ್ಟ್ ನಮ್ಮ ಮೂರು ಲ್ಯಾಂಗ್ವೇಜ್ ನಾವು ಪರ್ಫೆಕ್ಟ್ ಇರ್ಬೇಕ್ರಿ. ಹಿಂದಿ, ಇಂಗ್ಲಿಷ್ ಮತ್ತು ನಮ್ಮ ಮದರ್ ಟಂಗ್ ಒಳಗ್ರಿ ಸರ್. ಇಂಗ್ಲಿಷ್ ಅಂತೂ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಎಲ್ಲರಿಗೂ ಬರಲೇಬೇಕ್ರಿ. ಹಿಂದಿ ನಾವು ಹಿಂದೂಸ್ತಾನ್ದಾಗ ಇದ್ದೇವೆ ಅಂತಂದ್ರೆ ಹಿಂದಿ ನಮಗೆ ಬರಲೇಬೇಕ್ರಿ ಸರ್. ಸೊ ನಂಗೆ ಬೇಸಿಕಲಿ ನನ್ನ ಫ್ಲೂಯೆನ್ಸಿ ಇರೋದ ಹಿಂದಿ ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ಒಳಗ್ರಿ ಸರ್. ಕನ್ನಡ ಮದರ್ ಟಂಗ್ ರೀ, ಈಗ ಹೇಳಿದ್ರಿ CBSE ಸ್ಟೂಡೆಂಟ. ಸೊ ಹಿಂದಿ ಮತ್ತು ಇಂಗ್ಲಿಷ್ ಒಳಗೆ ಫ್ಲೂಯೆನ್ಸಿ ಐತ್ರಿ ಸರ್. ನಮ್ಮ ಕ್ಯಾಂಪ್ ಒಳಗೆ ಸೆಲೆಕ್ಷನ್ ಆಗೋದನ್ನ ಬೇಸ್ಡ್ ಆನ್ ಫ್ಲೂಯೆನ್ಸಿ ಆಗಿತ್ತು ರೀ ಸರ್. ಬೇಸ್ಡ್ ಆನ್ ಫ್ಲೂಯೆನ್ಸಿ ಬಿಕಾಸ್ ಹಿಮಾಚಲ್ ಪ್ರದೇಶ ಒಳಗ್ರಿ ಸರ್ ಕನ್ನಡ ಯಾರಿಗೆ ಬರಲ್ರಿ. ಅಲ್ಲಿ ಹಿಂದಿ ಅವ್ರ ಇಂಗ್ಲಿಷ್ನ ಯೂಸ್ ಮಾಡ್ಬೇಕ್ರಿ. ಅಲ್ಲಿ ನಮ್ಮ ಜೊತೆ ಬಂದ ಉಳ್ಕಿ ತೆಲಂಗಾಣ ಸ್ಟೂಡೆಂಟ್ಸಿಗೆ ಅದು ಹಿಂದಿ ಬರ್ತಿರ್ಲಿಲ್ಲ. ಸೊ ಅಲ್ಲಿ ನಮ್ಗೆ ಜನರಲ್ ಕ್ಯಾಪ್ಟನ್ ಅಂತ ಮಾಡ್ತಾರ್ರಿ ಸರ್. ಅಲ್ಲಿ ಜನರಲ್ ಕ್ಯಾಪ್ಟನ್ ನಮ್ಮ ಕರ್ನಾಟಕ ಟೀಮ್ ಇಂದ ಆಗಿದ್ರಿ ಸರ್. ಬಿಕಾಸ್ ವಿ ಆಲ್ ವೇರ್ ಫ್ಲೂಯೆಂಟ್ ಇನ್ ಆಲ್ ದ ತ್ರೀ ಲ್ಯಾಂಗ್ವೇಜಸ್, ಹಿಂದಿ ಇಂಗ್ಲಿಷ್ ಮತ್ತು ಕನ್ನಡ ಒಳಗ್ರಿ ಸರ್. ಈಗ ನಮ್ಮ ಕಮ್ಯುನಿಕೇಶನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಂದ್ರೆ ರೀ, ಈಗ ನಾವು ಯಾವುದೇ ಒಂದು ಮೆಸೇಜ್ ಪಾಸ್ ಮಾಡಬೇಕು, ಯಾವುದೇ ಒಂದು ಏನೋ ಒಂದು ಇನ್ಫಾರ್ಮೇಶನ್ ಹೇಳ್ಬೇಕಂತಂದ್ರಿ ಸರ್, ಕಮ್ಯುನಿಕೇಶನ್ ಒಂದು ಮೇಜರ್ ರೋಲ್ ಪ್ಲೇ ಮಾಡ್ತೈತಿ. ಕಮ್ಯುನಿಕೇಶನ್ ಒಳಗೆ ನಾವು ರಾಂಗ್ ಕಮ್ಯುನಿಕೇಶನ್ ಆಗ್ಬೋದು ರೀ ಸರ್, ಇನ್ನೊಂದು ಪಾಸಿಟಿವ್ ಒಳಗೂ ಕಮ್ಯುನಿಕೇಶನ್ ಆಗ್ಬೋದು ರೀ. ಈಗ ನಮಗೆ ಅದು ಯಾರೋ ಒಂದು ನಮಗೆ ಏನೋ ಒಂದು ಇನ್ಫಾರ್ಮೇಶನ್ ಹೇಳ್ತಾರಂದ್ರೆ ಅದು ನಾವು ನಮಗೆ ಅರ್ಥ ಆಗ್ಬೇಕ್ರಿ ಸರ್. ಅದು ಅರ್ಥ ಆದ್ಮೇಲೆ ನಾವು ಅದ್ರ ಬಗ್ಗೆ ಅಪ್ಲೈ ಮಾಡ್ಕೋಬೋದು ರೀ ಸರ್ ಜೀವನ ಒಳಗೆ. ಈ ಫಾರ್ ಎಕ್ಸಾಂಪಲ್ ರೀ, ನಾವು ಮನಾಲಿ ಕ್ಯಾಂಪ್ ಒಳಗನ ರೀ, ಅಲ್ಲಿ ಕ್ಯಾಂಪ್ ಒಳಗೆ ಹಿಂದಿ ಒಳಗೆ ಜಾಸ್ತಿ ಕಮ್ಯುನಿಕೇಟ್ ಮಾಡ್ತಿದ್ದೀರಿ ಸರ್ ಅವರು. ತೆಲಂಗಾಣ ಸ್ಟೂಡೆಂಟ್ಸ್ಗೆ ಅದು ಅರ್ಥ ಆಗ್ತಿರ್ಲಿಲ್ಲ ರೀ, ಬಿಕಾಸ್ ಅವ್ರದ್ದು ಹಿಂದಿ ವೀಕ್ ಇತ್ತು ರೀ. ಆಮೇಲೆ ಕ್ಯಾಂಪ್ ಒಳಗೆ ಅಲ್ಲಿ ಟ್ರೈನೀಸ್ ಹಿಂದಿ ಮತ್ತು ಇಂಗ್ಲೀಷ್ ಅಷ್ಟೇ ಯೂಸ್ ಮಾಡ್ತಿದ್ದಾರೆ ರೀ. ಆಮೇಲೆ ತೆಲಂಗಾಣ ಸ್ಟೂಡೆಂಟ್ಸ್ಗೆ ಹಿಂದಿ ಮತ್ತು ಇಂಗ್ಲೀಷ್ ಎರಡು ಸ್ವಲ್ಪ ವೀಕ್ ಇತ್ತು ರೀ ಸರ್. ಅನ್ನೋದ್ರಿಂದ ಅವರಿಗೆ ಜಲ್ದಿ ಗ್ರಾಸ್ ಮಾಡ್ಕೊಳಕಾಗ್ತಿರ್ಲಿಲ್ಲ, ಅವ್ರು ಏನು ಹೇಳ್ತಾರೆ ಅನ್ನೋದು ಅರ್ಥ ಆಗ್ತಿರ್ಲಿಲ್ಲ ರೀ. ಸೊ ಅವರಲ್ಲಿ ಪ್ರಾಬ್ಲಮ್ ಫೇಸ್ ಮಾಡಿ ಅಲ್ಲಿ ನಾವು ನೋಡೋವಲ್ಲಿ. ಸೊ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ರೀ, ಮತ್ತು ಫ್ಲೂಯೆನ್ಸಿನೂ ಇಂಪಾರ್ಟೆಂಟ್ ರೀ ಸರ್.
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
4: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
3: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
4: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
3: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
4: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
4: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಜೀವನದಲ್ಲಿ ಫೇಲಿಯರ್ ಬಂದೇ ಬರುತ್ತೆ. ತಾವು ಅನುಭವಿಸಿದ್ದೀರಾ ಸೋಲನ್ನ, ಯಾವ ಒಂದು ಸಂದರ್ಭದಲ್ಲಿ ಅಂಡ್ ಹೇಗೆ ಅದನ್ನ ನೀವು ಗೆದ್ದು ಬಂದ್ರಿ ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಸರ್, ಸ್ಪೋರ್ಟ್ಸ್ ಒಳಗೆ ಸರ್ ಇಂಟರ್ ಹೌಸ್ ಕಾಂಪಿಟೇಷನ್ಸ್ ಅಂತ ಆಗ್ತಿದ್ರಿ ಸ್ಕೂಲ್ ಒಳಗೆ. ಇಂಟರ್ ಹೌಸ್ ಕಾಂಪಿಟೇಷನ್ ಒಳಗೆ ಲೀಡ್ ಒಳಗಿದ್ದ ಟೀಮ್ ಒಮ್ಮೆ ಸೋಲ್ತೈತ್ರಿ ಸರ್, ಬಿಕಾಸ್ ಆಫ್ ಅ ಸ್ಮಾಲ್ ಮಿಸ್ಟೇಕ್ ಆಫ್ ದ ಟೀಮ್. ಅದು ಸೋತಾಗ ನಾವು ಅವತ್ತ ಡಿಸೈಡ್ ಮಾಡ್ತೀವಿ, ಅದು ಫೈನಲ್ ಮ್ಯಾಚ್ ಒಳಗೆ ಸೋಲ್ತೈತ್ರಿ ಸರ್. ಸೊ ಅವತ್ತ ನಾವೆಲ್ಲ ನೆಗೆಟಿವ್ ಆಗಿ ತಗೋಲಿಲ್ರಿ ಅದನ್ನು, ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡ ಹಾ ಇರಲಿ ನಾವು ಈ ಸಲ ಸೋತೀವಿ, ಪಾರ್ಟಿಸಿಪೇಟ್ ಮಾಡೇವೆ, ನೆಕ್ಸ್ಟ್ ಟೈಮ್ ಪಾರ್ಟಿಸಿಪೇಟ್ ಮಾಡಿ ನಾವು ಅವಾಗ ಗೆಲ್ಬೇಕು, ಗೆಲ್ಬೇಕು ಅನ್ನೋ ಒಂದು ಛಲ ಇತ್ತು ಸರ್. ಆ ಛಲದಿಂದ ನೆಕ್ಸ್ಟ್ ಇಯರ್ ಕಂಟಿನ್ಯೂಸ್ ಆಗಿ 2-3 ಇಯರ್ಸ್ ನಾವಾಗ ಗೆದ್ದೀವಿ ರೀ ಸರ್ ಅವತ್ತು ಖೋಖೋ ಮ್ಯಾಚ್ ರೀ. ಸೊ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂಡ್ ಸೋಲು ಗೆಲುವು ಎಲ್ಲ ಎದ್ದಿದ್ರಿ ಸರ್, ಚಲೋ ತಂಗೆ ಪಾರ್ಟಿಸಿಪೇಟ್ ಮಾಡಬೇಕು. ಸೋತ್ರ ಅದನ್ನ ನಾವು ಡಿಮೋಟಿವೇಟ್ ಆಗಬಾರ್ದು, ಅದರಿಂದ ನಾವು ಇನ್ನೂ ಮಾಡ್ಬೋದು ಅಂತ ಪಾಸಿಟಿವ್ ವೇ ಒಳಗೆ ತೊಗೊಂಡು ಮೋಟಿವೇಟ್ ಆಗಿ ನೆಕ್ಸ್ಟ್ ಟೈಮ್ ಅದಕ್ಕಿಂತ ಬೆಸ್ಟ್ ಆಗಿ ಪರ್ಫಾರ್ಮ್ ಮಾಡ್ಬೇಕ್ರಿ ಸರ್.
0: ಈಗ ಬಹಳ ಮುಖ್ಯವಾಗಿ ಸೋಲನ್ನ ಎದುರಿಸಿದಾಗ ಎಷ್ಟೋ ಜನರು ಖಿನ್ನತೆಗೆ ಒಳಗಾಗ್ತಾರೆ, ಡಿಪ್ರೆಷನ್ಗೆ. ಅಂತ ಸಂದರ್ಭದಲ್ಲಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಸೋಲು ಗೆಲುವು ಇಸ್ ಆಲ್ವೇಸ್ ಅ ಪಾರ್ಟ್ ಆಫ್ ಲೈಫ್ ಸರ್. ನಾವು ಸೋತೇವಂತಂದ ಡಿಮೋಟಿವೇಟ್ ಆಗಿ ಅದರಿಂದ ನಾವು ಡಿಪ್ರೆಷನ್ ಒಳಗೆ ಹೋಗಿ ಅದೆಲ್ಲ ಲೈಕ್ ಇಟ್ ವಿಲ್ ಬಿ ಅ ಪ್ರಾಬ್ಲಮ್ ಫಾರ್ ಅವರ್ ಲೈಫ್ ಓನ್ಲಿ, ಅದು ನಮ್ಗೆ ಪ್ರಾಬ್ಲಮ್ ಆಗ್ತೈತಿ. ಅದರಿಂದ ಪಾಸಿಟಿವ್ ವೇ ಒಳಗೆ ತೊಗೊಂಡ ಹಾಂ ನಾವು ಮಾಡ್ಬೋದಲ್ಲ, ಇನ್ನು ನಾವು ಡಿಮೋಟಿವೇಟ್ ಆಗ್ಬಾರ್ದು, ಅದನ್ನ ಪಾಸಿಟಿವ್ ವೇ ಒಳಗೆ ತೊಗೊಂಡ ವಿ ಆರ್ ಕೆಪೇಬಲ್ ಅನ್ನೋದನ್ನು ತೋರಿಸ್ಬೇಕ್ರಿ ಸರ್.
0: ಗೆಳೆತನದ ಬಗ್ಗೆ ತಮ್ಮ ಅಭಿಪ್ರಾಯ?
1: ಸರ್, ಫ್ರೆಂಡ್ಶಿಪ್ ಅಂತಂದ್ರೆ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಲೈಫ್, ಭಾಳ ಇಂಪಾರ್ಟೆಂಟ್ ಆಗ್ತಾರೆ ರೀ. ನಾವು ಒಂದಷ್ಟು ಮ್ಯಾಟರ್ಸ್ನ ನಾವು ಫ್ಯಾಮಿಲಿಗೆ ಶೇರ್ ಮಾಡೋಕ್ಕಾಗೋದಿಲ್ಲ, ಅಂಥ ಒಂದು ಸಮಯಕ್ಕೆ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಬೋದು ರೀ. ಆ್ಯಂಡ್ ಫ್ರೆಂಡ್ಸ್ ಅಂತರ ಒಂಥರ ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ ಸರ್. ಸಪೋರ್ಟ್ ಸಿಸ್ಟಮ್ ಅಂದ್ರೆ ಲೈಕ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಇವನ್ ಆ ವಿಷಯದಾಗ ಫ್ಯಾಮಿಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ನಮ್ಗೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ರೀ ಸರ್. ಈ ಕ್ಯಾಂಪ್ನಾಗ ನಮ್ಮ ಮಮ್ಮಿ ಬ್ಯಾಡ್ ಅಂತಂದಿರಿ ಸರ್.
0: ಹೌದಾ
1: ಸರ್? ಆ್ಯಕ್ಚುಲಿ ನಂಗೆ ಅವಾಗ ಹುಷಾರಿರಲಿಲ್ಲರಿ, ಟೈಫಾಯ್ಡ್ ಆಗಿತ್ರಿ. ಸೊ ನಮ್ಮ ಮಮ್ಮಿ ಬ್ಯಾಡಪ್ಪ ಇರಲಿ, ನಿಂಗೆ ಮನಾಲಿಗೆ ಹೋಗೋದೈತಂದ್ರೆ ನಮ್ಮ ಫ್ಯಾಮಿಲಿ ಅಂತ ಹೋಗುವಂತೆ, ಕ್ಯಾಂಪ್ ಅದು ಏನು ಬೇಡ ಅಂತಂದ್ರಿ. ನನ್ನ ಫ್ರೆಂಡ್ಸನ್ನು ನಮ್ಮ ಮಮ್ಮಿನ ಜೊತೆ ಮಾತಾಡಿ ಮಮ್ಮಿಗೆ ಕನ್ವಿನ್ಸ್ ಮಾಡಿ ನನ್ನ ಕ್ಯಾಂಪಿಗೆ ಕಳಿಸಿದ್ರಿ ಸರ್. ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ ರೀ. ಬಿಸ್ ಏನ್ ನನ್ನ ಲೈಫ್ ಅಂತೂ ಫ್ರೆಂಡ್ಸ್ ಭಾಳ ಇಂಪಾರ್ಟೆಂಟ್ ರೀ ಸರ್, ಭಾಳ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ.
0: ಭಾಳ ಉತ್ತಮ, ಆ ಫ್ರೆಂಡ್ಸಿಗೆ ಧನ್ಯವಾದ ತಿಳಿಸಿದ್ರಿ. ಏಕೆಂದ್ರೆ ಅವ್ರು ಹೇಳ್ತಿದ್ರ ಅಂದ್ರೆ ನೀವು ನಿಮ್ಮ ವಾಟರ್ ಫೋಬಿಯಾ ಫೇಸ್ ಮಾಡ್ತಿದ್ರು. ಅಲ್ಲೇ ಒಂದು ಪ್ರಶ್ನೆ, ನ್ಯಾಷನಲ್ ಅಡ್ವೆಂಚರ್ ಕ್ಯಾಂಪ್ ನಲ್ಲಿ ಸಿಕ್ಕಿರೋ ಎರಡು ಅದ್ಭುತ ಪಾಠಗಳು ಎರಡು, ಅಥವಾ ನಿಮಗೆ ಎಷ್ಟು ಒಳ್ಳೆ ಒಳ್ಳೆ ಪಾಠ ಸಿಕ್ಕಿದೆ ಅದ್ರ ಬಗ್ಗೆ ಏನ್ ಕಲ್ತ್ರಿ
1: ಸರ್? ಏನ್ ಕಲ್ತ್ರಿ ಅಂತ ಅಂದ್ರ ವಾಟರ್ ಇಂತ ನಮಗ್ ಅಂಜಿಕೆ ಅನ್ನೋದು ಹೋತ್ರಿ ಫಸ್ಟ್. ಅಲ್ಲಿ ಹೇಳ್ಬೇಕಂತಂದ್ರ ಲೈಕ್ ಪಾರ್ಟಿಸಿಪೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಸರ್. ಅಲ್ಲಿ ನಮ್ಮ ಜೊತೆ ಇದ್ದ ಸ್ಟೂಡೆಂಟ್ಸ್ ನಾವು ನೋಡಿವ್ರಿ ಸರ್ ಕ್ಯಾಂಪಿಗೆ ಬಂದವ್ರನ್ನ, ಲೈಕ್ ಅವ್ರ ಪಾರ್ಟಿಸಿಪೇಟ್ ಮಾಡಕ್ಕೆ ಅವಲ್ಲಾಗ್ತೀರಿ ಸರ್, ಪಾರ್ಟಿಸಿಪೇಟ್ ಮಾಡಕ್ಕೆ ಅವ್ರು ಮುಂದೆ ಬರ್ತಿರ್ಲಿಲ್ಲ. ಸೊ ಅವ್ರು ಪಾರ್ಟಿಸಿಪೇಟ್ ಅಲ್ಲಿ ಗುಜರಾತ್ ಇಂದ ಹಿಮಾಚಲ್ ಪ್ರದೇಶಕ್ಕೆ ಬಂದು ಅಲ್ಲಿ ಅವ್ರು ಕಟ್ಟಿ ಮೇಲೆ ಕುಂತು ಹೋಗೋದ್ರಿಂದ ಏನು ಯೂಸ್ ಇಲ್ಲರಿ ಸರ್. ಪಾರ್ಟಿಸಿಪೇಷನ್ ಮಾಡ್ಬೇಕು ನಾವು, ಅದು ನಮಗೆ ಏನಾರ ಆಗಲಿ ಬಿಡಲಿ ಅದು ಸೆಕೆಂಡರಿ ಸರ್. ನಮಗೆ ಏನೋ ಒಂದು ಆದ್ರೂ ಅಲ್ಲಿ ನಮಗೆಲ್ಲ ಮೆಡಿಕಲ್ ಫೆಸಿಲಿಟೀಸು ಇರ್ತೈತ್ರಿ ಸರ್, ನಮಗೆ ಏನು ಆಗ್ದಂಗೆ ಅವ್ರು ನೋಡ್ಕೊಂಡು ನೋಡ್ಕೊತಾರೆ. ಬಟ್ ನಾವು ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್. ಇಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಇಲ್ಲಿಂದ ಅಲ್ಲಿ ಮಟ್ಟ ಹೋಗಿ ಯೂಸ್ ಆಗಲ್ರಿ ಸರ್. ಪಾರ್ಟಿಸಿಪೇಷನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕ್ರಿ ಸರ್. ಗುಡ್ ಕಮ್ಯುನಿಕೇಷನ್ ಸ್ಕಿಲ್ ಇರಲಿಲ್ಲ ಅಂದ್ರೆ ನಮಗೆ ಲೈಕ್ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗ್ತೈತ್ರಿ. ಆಮೇಲೆ ಕ್ಯಾಂಪ್ ಒಳಗೆ ಮೇನ್ ಕಲ್ತಿದ್ದು ಏನಪ್ಪ ಅಂತಂದ್ರೆ ಸರ್, ನಾ ಫ್ಯಾಮಿಲಿ ಬಿಟ್ಟು ಯಾವತ್ತು ಇದ್ದಿದ್ದಿಲ್ಲರಿ ಸರ್. NSS ಇಂತಾನೆ ನಾ ಫ್ಯಾಮಿಲಿ ಬಿಟ್ಟು ಇರೋದ್ರಿ ಸರ್. ಫ್ಯಾಮಿಲಿ ನಿಂತನೂ ಫ್ರೆಂಡ್ಸ್ ಜೊತೆ ಇದ್ರೂ ನಾವು ಇಟ್ ವಿಲ್ ಬಿ ಎ ಸೇಫ್ಟಿ ಫಾರ್ ಅಸ್ ಅಂತದ್ದು ಎಲ್ಲ ಅವಾಗ ಗೊತ್ತಾಗಿದ್ರಿ ಸರ್ ಕ್ಯಾಂಪಿಂತ.
0: ಇವತ್ತಿನ ದಿನ ಈ ಯುವಧ್ವನಿ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ಕೊಟ್ರಿ, ತಮ್ಮ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಸ್ವಲ್ಪ ತಿಳಿಸಿಕೊಡಿ.
1: ಸರ್, ಫ್ಯೂಚರ್ ಅಂತಂದ್ರೆ ನಾನು ಇವಾಗ BSc BEd ಫೈನಲ್ ಇಯರ್. ನಂಗೆ ಮೇನ್ ಏಮ್ ಇದ್ದಿದ್ದ ಟೀಚಿಂಗ್ ಜಾಬ್ ಸರ್. ನಾನು MSc ಮಾಡ್ಕೊಂಡು ನಾನು ಗುಡ್ ಟೀಚರ್ ಆಗಿ ಒಂದು ಸೊಸೈಟಿ ಒಳಗೆ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡಬೇಕು ಅನ್ನೋದು ನನ್ನ ಏಮ್ ಐತ್ರಿ ಸರ್. ಮತ್ತು ಸ್ಟೂಡೆಂಟ್ಸಿಗೆ ಎಷ್ಟು ಆದಷ್ಟು ನಮ್ಮ ಕಡೆಯಿಂದ ಹೆಲ್ಪ್ ಮಾಡಬೇಕು ಅನ್ನೋದು ಏಮ್ ಐತ್ರಿ ಸರ್.
0: ಸ್ನೇಹಿತರೆ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ಅತಿಥಿಯಾಗಿ ಭಾಗವಹಿಸಿದ್ರು BEd ಫೈನಲ್ ಇಯರ್ KLE BEd ಕಾಲೇಜ್ ಬೆಳಗಾವಿಯ ವಿದ್ಯಾರ್ಥಿನಿ ವೀಣಾ ಅವರು. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ರಿ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ನಾವು ಬಂದಿದ್ದೇವೆ. ಅಂತ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಏನು ಹೇಳ್ಬೇಕಂತಂದ್ರಿ, ಯಾವುದೇ ಒಂದು ಅಪರ್ಚುನಿಟಿ ಸಿಕ್ಕೈತಿ ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೋರಿ. ಲೈಕ್ ನನಗೂ ಫಸ್ಟ್ ಗೊತ್ತಿರಲಿಲ್ಲ ನಾ NSS ಇಂತ ಮನಾಲಿ ಮಟ್ಟ ಹೋಗಿ ಬರ್ಬೋದಂತಂದ. ಮನಾಲಿ ನಂದು ಒಂದು ಡ್ರೀಮ್ ಪ್ಲೇಸ ಹೇಳ್ಬೇಕಂತಂದ್ರೆ, ಬಿಕಾಸ್ ಆಫ್ NSS ನಾನೊಂದು ಡ್ರೀಮ್ ಪ್ಲೇಸಿಗೆ ವಿಸಿಟ್ ಮಾಡಿ ಬಂದೆ. ಲೈಕ್ ಏನೋ ಒಂದಿದ್ರು ಹಿಂಜರಿಬಾರ್ದು, ನಾವು ಅದನ್ನ ಪಾಸಿಟಿವ್ ವೇ ಒಳಗೆ ತೊಗೊಂಡು ಪಾರ್ಟಿಸಿಪೇಟ್ ಮಾಡ್ಬೇಕು. ಪಾರ್ಟಿಸಿಪೇಷನ್ ಇಂತ ನಮ್ಗೆ ಭಾಳಷ್ಟು ಕಲ್ಯಾಕ್ ಸಿಗ್ತೈತಿ, ಭಾಳ ಅಪರ್ಚುನಿಟಿ ಸಿಗ್ತಾವೆ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರ, ಇದಾಗಿತ್ತು ಯುವಧ್ವನಿ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು:
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. BSc ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು, ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶ.

0: ಇದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು, ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ ತತ್ವೇ

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365. ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

ವಾರ್ತೆಗಳು ಇದು ಆಕಾಶವಾಣಿ ಪ್ರಸ್ತುತಿ. ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ವಾರ್ತೆಗಳು. ಓದುತ್ತಿರುವವರು ಕೆ ನಾರಾಯಣ ಕುಮಾರ್ ರಾಯವಾಗಿ. ಮುಖ್ಯಾಂಶಗಳು: ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟ್ರೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್ ಜೋಡಿ. ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ವಾರ್ತೆಗಳ ವಿವರ: ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಮತ್ತು ಬೆಲ್ಜಿಯಂ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಇಂದು ಬಿಡುಗಡೆಗೊಳಿಸಿದ ಜಂಟಿ ಹೇಳಿಕೆಯಲ್ಲಿ ಉಭಯ ರಾಷ್ಟ್ರಗಳು ಮುಂಬರುವ 5 ವರ್ಷಗಳಲ್ಲಿ ತಮ್ಮ ನಡುವಿನ ದ್ವಿಪಕ್ಷೀಯ ವ್ಯಾಪಾರವನ್ನು ದ್ವಿಗುಣಗೊಳಿಸುವ ಗುರಿಯನ್ನು ನಿಗದಿಪಡಿಸಿವೆ. ನವದೆಹಲಿಯಲ್ಲಿ ಇಂದು ಭಾರತ ಹಾಗೂ ಬೆಲ್ಜಿಯಂ ನಡುವೆ ರಕ್ಷಣಾ ಸಹಕಾರ, ನವೀಕರಿಸಬಹುದಾದ ಇಂಧನ, ಸೈಬರ್ ಅಪರಾಧ ಸೇರಿದಂತೆ ಗಡಿಯಾಚುಗಿನ ಅಪರಾಧಗಳ ತಡೆ ಹಾಗೂ ರಾಜತಾಂತ್ರಿಕ ತರಬೇತಿ ಕ್ಷೇತ್ರಗಳಲ್ಲಿ ಹಲವು ಪ್ರಮುಖ ಒಪ್ಪಂದಗಳು ಮತ್ತು ತಿಳುವಳಿಕಾ ಪತ್ರಗಳಿಗೆ ಸಹಿ ಹಾಕಲಾಗಿದೆ. ಭಾರತಕ್ಕೆ 3 ದಿನಗಳ ಅಧಿಕೃತ ಪ್ರವಾಸ ಕೈಗೊಂಡಿರುವ ಬೆಲ್ಜಿಯಂ ಪ್ರಧಾನಮಂತ್ರಿ ಬಾರ್ಟ್ ಡಿ ವೆವರ್ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿ ಉಭಯ ದೇಶಗಳ ಬಾಂಧವ್ಯ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಿದರು. ಇದೇ ವೇಳೆ ಉಭಯ ರಾಷ್ಟಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರದಲ್ಲಿ ಹೆಚ್ಚುತ್ತಿರುವ ವಲಯಗಳ ವೈವಿಧ್ಯೀಕರಣವನ್ನು ಉಭಯ ನಾಯಕರು ಸ್ವಾಗತಿಸಿದರು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತವು ಶೇಕಡ 7.8% ಜಿಡಿಪಿ ಪ್ರಗತಿ ಕಾಯ್ದುಕೊಂಡಿದ್ದು ಜಗತ್ತಿಗೆ ಭರವಸೆಯ ಕೇಂದ್ರವಾಗಿದೆ ಎಂದು ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದರು. ಮೊದಲ ಮಹಾಯುದ್ಧದಲ್ಲಿ ಬೆಲ್ಜಿಯಂ ನೆಲದಲ್ಲಿ ಹೋರಾಡಿದ ಸಾವಿರಾರು ಭಾರತೀಯ ಯೋಧರ ತ್ಯಾಗ ಎರಡೂ ದೇಶಗಳ ಐತಿಹಾಸಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ಸ್ಮರಿಸಿದ ಪ್ರಧಾನಿ, ಜೋರಾವರ್ ಟ್ಯಾಂಕ್ ನಿರ್ಮಾಣ ಹಾಗೂ ಆಂಧ್ರಪ್ರದೇಶದ ಕಾಕಿನಾಡದಲ್ಲಿ ನಿರ್ಮಾಣವಾಗುತ್ತಿರುವ ಬೃಹತ್ ಗ್ರೀನ್ ಅಮೋನಿಯಾ ಯೋಜನೆಯಲ್ಲಿ ಎರಡೂ ದೇಶಗಳು ಜಂಟಿಯಾಗಿ ಕಾರ್ಯನಿರ್ವಹಿಸುತ್ತಿವೆ ಎಂದು ತಿಳಿಸಿದರು. ಇನ್ನು ಸೆಮಿಕಂಡಕ್ಟರ್ ಮತ್ತು ನಿರ್ಣಾಯಕ ಖನಿಜಗಳ ಮರುಬಳಕೆಯಲ್ಲೂ ಜಂಟಿಯಾಗಿ ಕೆಲಸ ಮಾಡಲು ಉಭಯ ರಾಷ್ಟಗಳು ನಿರ್ಧರಿಸಿವೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಮಗ್ರ ಮತ್ತು ಜಾಗತಿಕ ದೃಷ್ಟಿಕೋನವನ್ನು ಅನುಸರಿಸುವ ಬದ್ಧತೆಯನ್ನು ಉಭಯ ರಾಷ್ಟಗಳು ಪುನರುಚ್ಚರಿಸಿದ್ದು, ಅಂತಾರಾಷ್ಟೀಯ ಸಮುದಾಯ ಭಯೋತ್ಪಾದನಾ ಸಂಘಟನೆಗಳು, ಭಯೋತ್ಪಾದಕ ಜಾಲಗಳು, ಅವರ ಅಡಗುತಾಣ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಒಗ್ಗಟ್ಟಿನಿಂದ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿವೆ. ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೆವರ್ ಅವರು ಭಾರತವನ್ನು ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ಹಾಗೂ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಶಕ್ತಿ ಎಂದು ಬಣ್ಣಿಸಿದ್ದು, ತಂತ್ರಜ್ಞಾನ ಮತ್ತು ವಾಣಿಜ್ಯ ರಂಗದಲ್ಲಿ ಭಾರತದೊಂದಿಗಿನ ಸಹಭಾಗಿತ್ವವನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ಹೇಳಿದರು. ನವದೆಹಲಿಯಲ್ಲಿ ಇಂದು ಸೆಷಲ್ಸ್ ಶಾಸನ ಸಭೆಯ ಸಭಾಪತಿ ಅಜರಲ್ ಎರ್ನೆಸ್ಟಾ ಅವರ ನೇತೃತ್ವದ ಸಂಸದೀಯ ನಿಯೋಗವನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭೇಟಿಯಾಗಿ ಉಭಯ ದೇಶಗಳ ನಡುವಿನ ಸುದೀರ್ಘ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರಿತ ಬಾಂಧವ್ಯವನ್ನು ಪುನರುಚ್ಚರಿಸಿದ್ದಾರೆ. ಈ ಸಭೆಯಲ್ಲಿ ಕಡಲ ಭದ್ರತೆ, ನವೀಕರಿಸಬಹುದಾದ ಇಂಧನ, ಸಾಗರೋತ್ಪನ್ನ ವಲಯದ ಸಹಕಾರ ಮತ್ತು ಸಾಮರ್ಥ್ಯ ವೃದ್ಧಿಯ ಕ್ಷೇತ್ರಗಳಲ್ಲಿ ಭಾರತ ಸೆಷಲ್ಸ್ ಸಹಭಾಗಿತ್ವವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ವಿಸ್ತೃತ ಚರ್ಚೆ ನಡೆಯಿತು. ನವದೆಹಲಿಯಲ್ಲಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಎಂಬ ಮಹತ್ವದ ದಾಖಲೆಯನ್ನು ಬಿಡುಗಡೆ ಮಾಡಿದರು. ಮುಂದಿನ 10 ವರ್ಷಗಳಲ್ಲಿ ಜಾಗತಿಕ ರಕ್ಷಣಾ ಪಾಲುದಾರಿಕೆಯನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಭಾರತದ ಕಾರ್ಯತಾಂತ್ರಿಕ ದೃಷ್ಟಿಕೋನ ಮತ್ತು ಮಾರ್ಗಸೂಚಿಯನ್ನು ಈ ಸಮಗ್ರ ದಾಖಲೆಯು ಒಳಗೊಂಡಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ದೇಶದ ಭದ್ರತಾ ಗುರಿಗಳನ್ನು ಜಾಗತಿಕ ಸಹಕಾರದೊಂದಿಗೆ ಸಂಯೋಜಿಸುವ ಮೂಲಕ ದೀರ್ಘಕಾಲೀನ ಸ್ಥಿರತೆ ಹಾಗೂ ಪರಸ್ಪರ ಪ್ರಗತಿಯನ್ನು ಸಾಧಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಭಾರತದ ವಿದೇಶಾಂಗ ನೀತಿಯಲ್ಲಿ ರಕ್ಷಣಾ ರಾಜತಾಂತ್ರಿಕತೆಯು ಪ್ರಮುಖ ಅಂಶವಾಗಿದ್ದು, ಜಾಗತಿಕ ಮಟ್ಟದಲ್ಲಿ ಶಾಂತಿ, ಸ್ಥಿರತೆ ಹಾಗೂ ನಿಯಮಾಧಾರಿತ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ರಕ್ಷಾ ಚೌಕಟ್ಟಿನ ದಾರಿದೀಪವಾಗಲಿದೆ. ಪ್ರಸಕ್ತ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತ ಸಾಧಿಸಿರುವ ಶೇಕಡ 7.8% ಜಿಡಿಪಿ ಪ್ರಗತಿಯಲ್ಲಿ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಪಾತ್ರ ಪ್ರಮುಖವಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ ಮುಕ್ತ ವ್ಯಾಪಾರ ಒಪ್ಪಂದಗಳ ಸದ್ಬಳಕೆ ಕುರಿತ ರಾಷ್ಟೀಯ ಕಾರ್ಯಾಗಾರದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ರಫ್ತು ವ್ಯಾಪಾರವನ್ನು ಜಾಗತಿಕ ಮಟ್ಟದಲ್ಲಿ ಹೆಚ್ಚಿಸಲು ಭಾರತ ಮಾಡಿಕೊಳ್ಳುತ್ತಿರುವ ಮುಕ್ತ ವ್ಯಾಪಾರ ಒಪ್ಪಂದಗಳ ಸೌಲಭ್ಯಗಳ ಗಳನ್ನು ಗರಿಷ್ಠ ಪ್ರಮಾಣದಲ್ಲಿ ಬಳಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದಾಗಿ ಮೃತಪಟ್ಟವರ ಸಂಖ್ಯೆ 1,252 ಏರಿಕೆಯಾಗಿದ್ದು ಸುಮಾರು 4,216 ಜನರು ಇನ್ನೂ ನಾಪತ್ತೆಯಾಗಿದ್ದಾರೆ. ಪ್ರವಾಹದ ಹಿನ್ನೆಲೆಯಲ್ಲಿ ಹಾನಿಗೊಳಗಾದ ಮೂಲಸೌಕರ್ಯಗಳ ಪುನರ್ ನಿರ್ಮಾಣ ಹಾಗೂ ಪುನರ್ವಸತಿಗಾಗಿ ನೇಪಾಳ ಸರ್ಕಾರ ಅಂತಾರಾಷ್ಟೀಯ ಸಮುದಾಯದಿಂದ ಹೆಚ್ಚುವರಿ ನೆರವು ಕೋರಲು ನಿರ್ಧರಿಸಿದೆ. ಕಠ್ಮಂಡುವಿನಲ್ಲಿ ರಾಜತಾಂತ್ರಿಕ ನಿಯೋಗಗಳು ಹಾಗೂ ವಿಶ್ವಬ್ಯಾಂಕ್, ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ವಿಶ್ವಸಂಸ್ಥೆಯ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆಯಲ್ಲಿ ನೇಪಾಳದ ವಿದೇಶಾಂಗ ಸಚಿವ ಶಿಶಿರ್ ಖನಾಲ್ ಈ ಮಾಹಿತಿ ನೀಡಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾಗಿರುವ 583 ವಿದೇಶಿ ಪ್ರಜೆಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಹಿಮಾಲಯ ಪ್ರದೇಶದಲ್ಲಿ ಹೆಚ್ಚುತ್ತಿರುವ ಹವಾಮಾನ ವೈಪರೀತ್ಯ ಹಾಗೂ ಪ್ರಕೃತಿ ವಿಕೋಪದ ಅಪಾಯಗಳನ್ನು ತಗ್ಗಿಸಲು ತಕ್ಷಣದ ಜಾಗತಿಕ ನೆರವಿನ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಹಿಮ ನದಿ ಸರೋವರ ಸ್ಫೋಟ, ಪ್ರವಾಹ ಮತ್ತು ಹಿಮ ಕುಸಿತದ ಅಪಾಯದ ಹಿನ್ನೆಲೆಯಲ್ಲಿ ಅಂತಹ ಅಪಾಯ ತಡೆಗೆ ಹಿಮಾಲಯ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಸಿದ್ಧತೆಯನ್ನು ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ ಇಂದು ಪರಿಶೀಲಿಸಿದರು. ಅಪಾಯಕ್ಕೆ ಒಳಗಾಗಬಹುದಾದ ಹಿಮ ನದಿ ಸರೋವರಗಳು ಮತ್ತು ಹಿಮ ಕುಸಿತ ಸಂಭವನೀಯ ಪ್ರದೇಶಗಳ ನಿರಂತರ ಮೇಲ್ವಿಚಾರಣೆ, ಮುನ್ನೆಚ್ಚರಿಕೆ ವ್ಯವಸ್ಥೆ ಹಾಗೂ ಸಂತ್ರಸ್ತರ ತ್ವರಿತ ಸ್ಥಳಾಂತರಕ್ಕೆ ಅಗತ್ಯ ಸಿದ್ಧತೆ ಕೈಗೊಳ್ಳುವಂತೆ ಅವರು ಸೂಚಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಮ್ಮ ಲೋಕಸಭಾ ಕ್ಷೇತ್ರ ವಾರಾಣಸಿಯ ಪ್ರವಾಹ ಪರಿಸ್ಥಿತಿಯ ಕುರಿತು ಪರಿಶೀಲನೆ ನಡೆಸಿದರು. ಜಿಲ್ಲಾಧಿಕಾರಿ ಸತ್ಯೇಂದ್ರ ಕುಮಾರ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಅವರು, ಪ್ರವಾಹ ಪರಿಸ್ಥಿತಿಯ ಕುರಿತು ವಿವರವಾದ ಮಾಹಿತಿ ಪಡೆದರು. ಪ್ರವಾಹ ಪರಿಹಾರ ಶಿಬಿರಗಳಲ್ಲಿ ಮಾಡಲಾಗಿರುವ ವ್ಯವಸ್ಥೆಗಳ ಬಗ್ಗೆಯೂ ಪ್ರಧಾನಿ ವಿಚಾರಿಸಿದರು. ಪ್ರವಾಹ ಪರಿಹಾರ ಕಾರ್ಯಾಚರಣೆಗಳನ್ನು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಬೇಕು ಹಾಗೂ ಸಂತ್ರಸ್ತರಿಗೆ ತಕ್ಷಣದ ನೆರವು ಒದಗಿಸಬೇಕು ಎಂದು ಅವರು ಸೂಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಫರೂಕಾಬಾದ್ ಜಿಲ್ಲೆಯ ಪ್ರವಾಹ ಪೀಡಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದರು. ಉತ್ತರ ಪ್ರದೇಶದ 32 ಜಿಲ್ಲೆಗಳು ಇದುವರೆಗೆ ಪ್ರವಾಹದಿಂದಾಗಿ ಬಾಧಿತವಾಗಿವೆ. ಸದ್ಯ 22 ಜಿಲ್ಲೆಗಳಲ್ಲಿ ಪ್ರವಾಹದ ಪರಿಣಾಮ ಮುಂದುವರೆದಿದೆ. ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಸರ್ಕಾರ ವ್ಯಾಪಕ ಪರಿಹಾರ ಜಾಲವನ್ನು ಸ್ಥಾಪಿಸಿದೆ. ನಾವೀನ್ಯತೆ, ಗುಣಮಟ್ಟ ಹಾಗೂ ಸ್ಪರ್ಧಾತ್ಮಕ ದರಗಳ ಆಧಾರದಲ್ಲಿ ಭಾರತವು ವಿಶ್ವದ ಅಗ್ರ ಆಟೋಮೊಬೈಲ್ ಉದ್ಯಮವಾಗುವ ಸಾಮರ್ಥ್ಯ ಹೊಂದಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಭಾರತೀಯ ವಾಹನ ತಯಾರಕರ ಸಂಘದ 66ನೇ ವಾರ್ಷಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಜಿಎಸ್ಟಿ ಸಂಗ್ರಹದಲ್ಲಿ ವಾಹನೋದ್ಯಮದ ಕೊಡುಗೆ 15% ಇದ್ದು, ಸುಮಾರು 4 ಕೋಟಿ ನೇರ ಮತ್ತು ಪರೋಕ್ಷ ಉದ್ಯೋಗಗಳಿಗೆ ಈ ಕ್ಷೇತ್ರ ಬೆಂಬಲ ನೀಡುತ್ತಿದೆ ಎಂದರು. ಚೀನಾದ ಶೆನ್ಝೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ ಸೂಪರ್ 750 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಗ್ರ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಇಂದು ಫ್ರಾನ್ಸ್ನ ಕ್ರಿಸ್ಟೋ ಮತ್ತು ಟೋಮಾ ಜೂನಿಯರ್ ಪೊಪೊ ಜೋಡಿ ವಿರುದ್ಧ ಅವರು 21-15, 22-24, 21-9 ಅಂತರದಿಂದ ಗೆಲುವು ಸಾಧಿಸಿದರು. ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಅನುಭವಿ ಆಟಗಾರ ಕಿಡಂಬಿ ಶ್ರೀಕಾಂತ್, ಕೆನಡಾದ ವಿಶ್ವದ 9ನೇ ಶ್ರೇಯಾಂಕದ ಆಟಗಾರ ವಿಕ್ಟರ್ ಲೈ ಅವರನ್ನು 21-18, 21-19 ನೇರ ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದು, ನಾಳೆ ನಡೆಯಲಿರುವ ಪಂದ್ಯದಲ್ಲಿ ಹಾಂಕಾಂಗ್ನ ಲೀ ಚೆಕ್ಯು ಅವರನ್ನು ಎದುರಿಸಲಿದ್ದಾರೆ. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯಾವಳಿಯ ತನ್ನ 2ನೇ ಗುಂಪು ಎ ಪಂದ್ಯದಲ್ಲಿ ಭಾರತ ತಂಡ ಇಂದು ಹಾಂಕಾಂಗ್ ತಂಡದ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಾಪಾರ, ಹೂಡಿಕೆ ಮತ್ತು ಆರ್ಥಿಕ ಸಹಕಾರದ ಬಲವರ್ಧನೆಗೆ ಭಾರತ ಬೆಲ್ಜಿಯಂ ಬದ್ಧತೆ. 5 ವರ್ಷಗಳಲ್ಲಿ ದ್ವಿಪಕ್ಷೀಯ ವ್ಯಾಪಾರ ದ್ವಿಗುಣಗೊಳಿಸುವ ಗುರಿ. ರಕ್ಷಣಾ ರಾಜತಾಂತ್ರಿಕತೆಗೆ ಸಂಬಂಧಿಸಿದ ರಕ್ಷಾ ಕಾರ್ಯತಂತ್ರ ದಾಖಲೆ ಬಿಡುಗಡೆಗೊಳಿಸಿದ ಸಚಿವ ರಾಜನಾಥ್ ಸಿಂಗ್. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 1,252 ಏರಿಕೆ. ಮೂಲಸೌಕರ್ಯ ಮರು ನಿರ್ಮಾಣಕ್ಕೆ ಅಂತಾರಾಷ್ಟೀಯ ನೆರವಿಗೆ ಮನವಿ. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ನಲ್ಲಿ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಚಿರಾಗ್. ಚಿರಾಗ್ ಜೋಡಿ. ಮತ್ತು ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಹಾಂಗ್ಕಾಂಗ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
4: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
5: ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
6: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ನ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿ
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸೀಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777